ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 9ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 30ನೇ ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:33. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8-10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್

ಆಧರಿಸಿ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರೀಯ ತನಿಖಾ ದಳ ಸಿಬಿಐ ತನಿಖೆ ನಡೆಸುತ್ತಿರುವ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 10 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಜುಲೈ 11ರವರೆಗೆ ವಿಸ್ತರಿಸಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಮುಂದಿನ ಒಂದು ವಾರ ಅಂದರೆ ಇಂದಿನಿಂದ ಜುಲೈ 6ರವರೆಗೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಮುನ್ಸೂಚನೆ ನೀಡಿದ್ದು, ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಗಾಳಿಯಿಂದ ಕೂಡಿದ ಮಳೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಸೂಚನೆಗಳನ್ನು ನೀಡಿದೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

6:03:46 ಈ ಸಮಯ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮವನ್ನು ಕೇಳ್ತೀರಿ 6:05:00-7:00. ಏಳು 15 ನಿಮಿಷಕ್ಕೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭ. ಆರಂಭಕ್ಕೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿರ್ತೇವೆ 8:00. 8:00 ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಹಾಗೂ ದಿನ ವಿಶೇಷತೆಗಳೊಂದಿಗೆ ಮಾಹಿತಿ ಗೀತೆಗಳೊಂದಿಗೆ ಸಾಕ್ತೇವೆ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ. 10:02 ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ, ಓಲ್ಡ್ ಈಸ್ ಗೋಲ್ಡ್. 11:02 ಸೂಪರ್ ಹಿಟ್ ಕನ್ನಡ ಸಾಂಗ್ಸ್. 11:30 ಕಲಾಭಾರತಿ. 12:05 ಕರಗೊಂದು ಹಾಡು.

ಒಂದು ಗಂಟೆ 20 ನಿಮಿಷಕ್ಕೆ ಇವತ್ತಿನ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. 2:15ಕ್ಕೆ ಸ್ಪಂದನ, 2:40ಕ್ಕೆ ಚಿತ್ರತಾನ, 3:00 ರಿಂದ 4 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 4:00ಗೆ ನಮ್ಮ ನಿಲಯದಿಂದ ಪರಿಮಳ ಕಾರ್ಯಕ್ರಮ, 5:05ಕ್ಕೆ ಸೇಫ್ ಡೇನಲ್ಲಿ ಓಲ್ಡ್ ಇಸ್ ಗೋಲ್ಡ್, 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 5:45ಕ್ಕೆ ಸೇಫ್ ಡೇನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ. 6:02ಕ್ಕೆ ಗಾನ ಭಜನ ಕಾರ್ಯಕ್ರಮ, 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಬಸವರಾಜ್ ಸಾದ, ನಿರ್ಮಾಣ ಎಂ ಶಿವರಾಮ್, 7:45ಕ್ಕೆ ಸೇಫ್ ಡೇನಲ್ಲಿ ಗಾನ ಭಜನ, 8:02ಕ್ಕೆ ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ, 9:15ಕ್ಕೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ, 10:02ಕ್ಕೆ ಪ್ರೇಮ ನಿನಾದ

6:10 ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಭಕ್ತಿಗೀತೆಗಳು ಭಕ್ತಿಯ ವಿಚಾರಗಳೊಂದಿಗೆ ಸಾಗುವ ಈ ಸಮಯದಲ್ಲಿ

ಪ್ರತಿಭಾಂಕುರ ಅವರ ರಚನೆಯನ್ನು ವೆಂಕಟೇಶ್ ಕೋಟ್ಕಿಂಡಿಯವರ ಧ್ವನಿಯಲ್ಲಿ ಕೇಳಿದಿರಿ. ನಾಗವಲ್ಲಿ ನಾಗರಾಜ್ ಅವರ ಧ್ವನಿಯಲ್ಲಿ ಪುರಂದರದಾಸರ ಈ ಒಂದು ರಚನೆ.

ರಾಘವೇಂದ್ರ ಪ್ರಭುಗಳಿಗೆ ನಮನವನ್ನು ಸಲ್ಲಿಸಿದ್ದಾಯಿತು. ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಮುಂಜಾನೆಯ ಹೊತ್ತಿನಲ್ಲಿ ಒಂದಿಷ್ಟು ಸದ್ವಿಚಾರಗಳು ಮನಸ್ಸಿಗೆ ಹೋದಾಗ ಮನಸ್ಸು ಶಕ್ತಿಶಾಲಿಯಾಗುತ್ತೆ ಅಂಥೇಳಿ ಹಿರಿಯರು ಹೇಳ್ತಾರೆ. ಹಾಗೆ ಪ್ರಾತಸ್ಮರಣೀಯರ ಸಾಲಿನಲ್ಲಿ ನಾವು ಕಾಣ್ತಕ್ಕಂಥದ್ದು ಮತ್ತೊಬ್ಬ ಮಹನೀಯ ಅಂತ ಹೇಳಿದ್ರೆ ಸಂತ ಶಿಶುನಾಳ ಶರೀಫರು. ಕನಕದಾಸರ ಪದಗಳು ಎಷ್ಟು ಕಠಿಣನೋ ಶರೀಫರ ಪದಗಳು ಕೂಡ ಬಲು ಕಠಿಣ. ಕೇವಲ 61 ವರ್ಷಗಳ ಜೀವಿಸಿದ್ರೂ ಕೂಡ ಅವರ ತತ್ವ ಪದಗಳು ಕೂಡ ನಮ್ಮೊಡನೆ ಚಿರಕಾಲ ಇರುತ್ತೆ. ನಮ್ಮೊಡನೆಯೇ ಇದ್ದು ಕಾಯ ತೊರೆದು ಹೋಗುವವನ್ನ ಎಲ್ಲರಿಗೂ ಹೇಳಿ ಕೇಳಿ ಬಿಡುತ್ತೇನಿ ದೇಹ ಬಿಡುತ್ತೀನಿ ಅಂತ ಹೇಳಿ ಹೋದವರು ಸಂತ ಶಿಶುನಾಳ ಶರೀಫರು. ಸಂತ ಶಿಶುನಾಳ ಶರೀಫರು ಅಂತ ಕೂಡಲೇ ನಮಗೆ ಗೊತ್ತಾಗೋಗ್ಬಿಡುತ್ತೆ, ಕೋಡಗಾನ ಕೋಳಿ ನುಂಗಿತ್ತ ನೋಡವ ತಂಗಿ ಅಂತಕ್ಕಂಥ ಒಂದು ಸುಂದರವಾದ ಗೀತೆ ಮನಸ್ಸಿಗೆ ಬಂದ್ಬಿಡುತ್ತೆ. ಎಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂತಹ ಪದಗಳನ್ನು ಸುಲಲಿತವಾಗಿ ಆ ಭಕ್ತಿ ಭಾವಗಳ ಮೂಲಕ ಆ ಒಂದು ವಿಚಾರವನ್ನು ಭಕ್ತರಿಗೆ ಕೊಟ್ಟಂಥ ಮಹಾತ್ಮ ಅಂತ ಹೇಳಿದ್ರೆ, ಕೋಡಗ ಅಂತ ಹೇಳಿದ್ರೆ ಕಪಿ, ಮಂಗ, ಕೋತಿ ಅಂತ ಕೂಡ ನಾವು ಹೇಳ್ತೀವಿ. ಕಪಿ ಅಂತ ಹೇಳಿದ್ರೆ ಕಪಿ ಚೇಷ್ಟೆ ಅನ್ನೋದು ಇದ್ದಿದ್ದೇ ಇರುತ್ತೆ, ಇದು ಜೋಡಿ ಪದ. ಕಪಿ ಚೇಷ್ಟೆ ಅಂತಕ್ಕಂಥದ್ದು ಜೋಡಿ ಪದ. ಕೋಡಗ ಅಂತ ಹೇಳಿದ್ರೆ ಹುಡುಗ ಬುದ್ಧಿ ಅಂತ ಹೇಳಬೇಕಾದ್ರೂ ನಾವು ಅನ್ಕೋಬಹುದು. ಹುಡುಗ ಬುದ್ಧಿ ಅಂತ ಹೇಳಿದ್ರೆ ಅಲ್ಲೊಂದು ಚೈತನ್ಯ ನಮಗೆ ಸಿಗುತ್ತೆ. ಕೋಳಿ ಅಂತ ಹೇಳಿದ್ರೆ ಜಂಬದ ಕೋಳಿ ಅಂತಕ್ಕಂಥದ್ದು ಕೂಡ ಒಂದು ಜೋಡಿ ಪದ. ಕೋಳಿ ನಡೆಯುವಾಗ ಹೇಗೆ ತಲೆಯನ್ನು ಎತ್ಕೊಂಡು ಓಡಾಡುತ್ತೋ ತಲೆ ಎತ್ತಿ ನಡೆಯೋದು ಆತ್ಮವಿಶ್ವಾಸ ಕೂಡ ಆಗಬಹುದು. ಆದರೆ ಈ ಒಂದು ಪದದಲ್ಲಿ ಹೇಳಿಕೆ ಅಹಂಭಾವ ಅಂಥೇಳಿ ನಾವು ಪರಿಗಣಿಸಿದಾಗ ಅಹಂಭಾವ ಅಂತಕ್ಕಂಥದ್ದು ಹುಡುಗ ಬುದ್ಧಿಯನ್ನು ನುಂಗು ಹಾಕಿದೆ. ವಯಸ್ಸಾದಂತೆ ಕಲಿಕೆಯು ಉತ್ತಮ ನಡೆಯನ್ನು ರೂಪಿಸಬೇಕೇ ವಿನಃ ಅಹಂಕಾರವನ್ನು ಮೂಡಿಸಬಾರದು, ವಿದ್ಯಾ ದದಾತಿ ವಿನಯಂ ಅನ್ನೋ ಹಾಗೆ ಇರಬೇಕು ಅನ್ನೋ ಒಂದು ಸಂದೇಶವನ್ನು ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಭರತಭೂಮಿ ಶರಣರು, ದಾಸರು, ತತ್ವಪದಕಾರರು, ಸರ್ವಧರ್ಮೀಯರು ಬದುಕಿ ಬಾಳಿದ ನಾಡು. ಇವರ ಬದುಕು ಮತ್ತು ಚಿಂತನೆ ಸಾಹಿತ್ಯಗಳಿಂದ ಅಪಾರ ಭಕ್ತ ಸಮೂಹದ ಮೇಲೆ ಪರಿಣಾಮವನ್ನು ಪ್ರಭಾವವನ್ನು ಬೀರಿದಂಥವರು. 19ನೇ ಶತಮಾನದ ಕಳಸದ ಗುರು ಗೋವಿಂದ ಭಟ್ರು ಮತ್ತು ಶಿಶುನಾಳ ಶರೀಫರು ಪ್ರಮುಖರಾಗಿ ನಮಗೆ ಕಾಣಿಸ್ತಾರೆ. ಅವರ ತತ್ವ ಪದಗಳು, ಧಾರ್ಮಿಕ ಭಾವೈಕ್ಯತೆ, ಸಾಮರಸ್ಯದ ಸಮಾನತೆ ನಮಗೆ ಅಪೂರ್ವ ನಿದರ್ಶನಗಳಾಗಿ ಸಿಗುತ್ತೆ. ಈಶ್ವರ ಅಲ್ಲ ನೀನೇ ಎಲ್ಲ ಅಂಥೇಳಿ ಬೋಧಿಸಿದವರು, ಆಚರಣೆಯಲ್ಲಿ ತಂದವರು ಕೂಡ ಹಾಗೂ ಸಾಧಿಸಿದವರು ಕಳಸದ ಗುರು ಗೋವಿಂದ ಭಟ್ರು ಮತ್ತು ಅವರ ಶಿಷ್ಯರಾದ ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫರು. ಮಂದಿರ, ಮಸೀದಿ, ಪುರಾಣ, ಖುರಾನ, ನಮನ, ನಮಾಜ್, ಅಲ್ಲಮ, ಅಲ್ಲ, ಜಂಗಮ, ಫಕೀರ ಇವೆಲ್ಲ ಒಂದೇ. ಭಗವಂತನ ದರ್ಶನಕ್ಕೆ ನಾವು ಹಾಕಿಕೊಂಡಂತಹ ವಿವಿಧ ಹಾದಿಗಳು ಅಂತಕ್ಕಂಥ ಒಂದು ಶ್ರೇಷ್ಠ ವಿಚಾರವನ್ನು ತೋರಿಸಿದಂತಹ ದಾರ್ಶನಿಕರು ಕಳಸದ ಗುರು ಗೋವಿಂದ ಭಟ್ರು ಮತ್ತು ಸಂತ ಶಿಶುನಾಳ ಶರೀಫರು. ಹಾಗೆ ಇವರು ಜಾತಿ, ಧರ್ಮ, ಕುಲ, ಗೋತ್ರ, ಲಿಂಗ, ಪಂಥ, ಮೇಲು, ಕೀಳು, ಉಚ್ಚ, ನೀಚ ಅಂತಕ್ಕಂಥ ಮಾನವ ನಿರ್ಮಿತ ಗೋಡೆಗಳನ್ನು ಕೆಡವಿ ಮಾನವ ಧರ್ಮವೇ ಶ್ರೇಷ್ಠ ಧರ್ಮ ಅಂಥೇಳಿ ತೋರಿಸಿ ಸಾಧಿಸಿ ಮಾನವ ಮೌಲ್ಯಗಳಿಗೆ ಕಳಸವಿಟ್ಟಂತಹ ಕಳಸದ ಗುರು ಗೋವಿಂದ ಭಟ್ರ ವಂಶಜರಾಗಿ ಬದುಕಿದಂಥವರು ಕಳಸದ ಗುರು ಗೋವಿಂದ ಭಟ್ರ ಶಿಷ್ಯರಾದಂತಹ ಸಂತ ಶಿಶುನಾಳ ಶರೀಫರು ಕೂಡ. ಇವರೆಲ್ಲ ನಮ್ಮ ಮುಂದೆ ಪ್ರಾತಸ್ಮರಣೀಯರಾಗಿ ನಿಲ್ತಾರೆ.

ಗುರುಗಳಿಗೆ ಅಗ್ರಸ್ಥಾನ ಇರ್ತಕ್ಕಂಥದ್ದು ಕೂಡ. ಶರೀಫರು ಕೂಡ ಗುರು ಕೃಪೆಯನ್ನು ಪಡೆಯೋದಕ್ಕೆ ಮಠಮಾನ್ಯಗಳಿಗೆ ಹೋಗ್ತಾ ಇದ್ದರು. ಗುರುವಿಗಾಗಿ ಶೋಧಿಸ್ತದ್ದಂತಹ ಈ ಭಕ್ತ ಜೀವಕ್ಕೆ ದೇವರು ನೀಡಿದ ಫಲ ಅಂತ ಹೇಳಿದರೆ ಗುರು ಗೋವಿಂದ ಭಟ್ರು. ನಗೆಮೊಗದ ಪ್ರಸಾದವಾಣಿಯ ದಿವ್ಯ ವ್ಯಕ್ತಿಗಳಾಗಿದ್ದರು ಗುರು ಗೋವಿಂದರು. ಮಹಾತಪಸ್ವಿಗಳು, ದೇವಿಯ ಆರಾಧಕರು. ಧ್ಯಾನ ಮಾಡೋದಕ್ಕೆ ಕುಳಿತರೆ ವಾರಗಳಾದರೂ ಸಹ ಹೇಳ್ತಾ ಇರಲಿಲ್ಲ ಗುರು ಗೋವಿಂದ ಭಟ್ರು. ಪ್ರಾಪಂಚಿಕ ಜೀವನದ ಯಾವುದೇ ಆಗು ಹೋಗುಗಳು ಕೂಡ ಅವರನ್ನು ಬಾಧಿಸ್ತಾ ಇರಲಿಲ್ಲ. ಉದಾರ ಹೃದಯಗಳಾದಂತಹ ಗೋವಿಂದ ಭಟ್ರು ಮಾನವ ಕುಲ ಒಂದೇ ಅಂತಕ್ಕಂತಹ ಭಾವನೆ ಉಳ್ಳವರಾಗಿದ್ದಂಥವರು. ಶಿಷ್ಯನಾಳ ಶರೀಫರಿಗೆ ವಿದ್ಯಾದಾನವನ್ನು ಮಾಡಿದ್ರು. ಗುರು ಶಿಷ್ಯರಿಬ್ಬರೂ ಕೂಡ ಒಂದೇ ತಟ್ಟೆನಲ್ಲಿ ಊಟ ಮಾಡ್ತಾ ಇದ್ರು. ನನ್ನೊಳಗೆ ನಾ ತಿಳ್ಕೊಂಡೆ, ಆಜ್ಞಾ ಪ್ರಕಾರ ನಡ್ಕೊಂಡೆ, ಗುರೋಪದೇಶ ಪಡ್ಕೊಂಡೆ ಅಂಥೇಳಿ, ಗುರು ಗೋವಿಂದನ ಪಾದ ಹಿಡ್ಕೊಂಡೆ ಅಂಥೇಳಿ ಗುರು ಗೋವಿಂದರಿಗೆ ಶರೀಫರು ಸಂಪೂರ್ಣ ಶರಣಾಗತರಾಗ್ತಾರೆ. ತಮ್ಮ ತತ್ವ ಪದಗಳುದ್ದಕ್ಕೂ ಅವರು ಗುರು ಗೋವಿಂದ ಭಟ್ಟರ ಸ್ಮರಣೆ ಮಾಡೋದನ್ನು ಯಾವತ್ತೂ ಮರೆಯಲಿಲ್ಲ. ಶರೀಫರು ತಮ್ಮ ಗುರು ಗೋವಿಂದರ ಆಚಾರ ವಿಚಾರ ನಡೆ ನುಡಿ ದೈವಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಮರುಳಾಗಿ, ಮಾಯಕ್ಕೆ ಮರುಳಾದೆನೋ ಸದ್ಗುರುನಾಥ, ಮಾಯಕ್ಕೆ ಮರುಳಾದೆನೋ ಗುರುವರ ಗೋವಿಂದ ಪರಮಗಾರುಡಿಗ ಎಂದು ಗುರು ಗೋವಿಂದ ಭಟ್ರನ್ನವರು ಸ್ತುತಿಸಿದ್ದಾರೆ.

0: ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಜೀವನ ಚೈತ್ರ ಚಿತ್ರದಿಂದ ಆಯ್ದ ಒಂದು ಭಕ್ತಿ ಪ್ರಧಾನ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.
1: ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ.
2: ಕೇಳುಗರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ

ಗಾನ ಕುಸುಮಾಂಜಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ ತಪ್ಪದೇ ಕೇಳಿ ವಿವಿಧ ಭಾರತಿ 102

ಗುರು ಗೋವಿಂದ ಭಟ್ರ ಶಿಷ್ಯರಾದಂತಹ ಶರೀಫ್ ಸಾಹೇಬರು ಅನುಭಾವಿಗಳು. ಜನಿಸಿದ್ದು ಹಾವೇರಿ ಜಿಲ್ಲೆ ಶಿಗ್ಗಾಮಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಶಿಶುನಾಳ ಗ್ರಾಮದ ದೇವಕಾರ ಮನೆತನದಲ್ಲಿ. ಈ ಸಣ್ಣ ಗ್ರಾಮದ ಹಜರತ್ ಇಮಾಮ್ ಸಾಹೇಬರು ಮತ್ತು ಹಜುಮಾ ಅಂತಕ್ಕಂಥ ಮುಸ್ಲಿಂ ದಂಪತಿಗೆ ಹಾವೇರಿ ಜಿಲ್ಲೆ ಶಿಗ್ಗಾಮಿ ತಾಲೂಕಿನ ಹುಲಗೂರಿನ ಸಂತ ಸೈಯದ್ ಹಜರತ್ ಶಾ ಖಾದ್ರಿಯವರ ವರಪ್ರಸಾದವಾಗಿ ಇವರು 1819 ಜುಲೈ 3ನೇ ತಾರೀಕು ಶರೀಫರು ಜನಿಸ್ತಾರೆ. ತಂದೆ ಹಜರತ್ ಇಮಾಮರು ಕೂಡ ಅಲ್ಲಾನ ಆದರ್ಶ ಭಕ್ತರು. ಸಮಾಜ ಸೇವೆ, ಸಮಾಜ ಕಲ್ಯಾಣ ಇವರ ಆದರ್ಶ ಜೀವನವಾಗಿರುತ್ತೆ. ಶರೀಫ ಅಂತಕ್ಕಂಥ ಒಂದು ಪಾರ್ಸಿ ಭಾಷೆಯ ಪದದ ಅರ್ಥ ಅಂತ ಹೇಳಿದ್ರೆ ಉದಾತ್ತ ಧ್ಯೇಯಗಳ ಅಥವಾ ಉತ್ತಮ ಶೀಲವನ್ನ ಹೊಂದಿರತಕ್ಕಂಥವರು, ಇತರರಿಂದ ಗೌರವಿಸಲ್ಪಡುವ ವ್ಯಕ್ತಿಯ ಹೆಸರಿಗೆ ಅನ್ವರ್ಥರಾಗಿ ಬಾಳಿದಂತಹ ಸಂತ ಶರೀಫರು ಇವತ್ತಿಗೂ ಕೂಡ ಜನಮನದಲ್ಲಿ ನಿಲ್ಲಲು ಕಾರಣ ಅಂತ ಹೇಳಿದ್ರೆ ಅವರು ಏರಿದ ಸಾಧನೆಯ ಶಿಖರ, ಅವರ ಮನಸ್ಸು, ಜನರ ಸುಂದರ ಬದುಕನ್ನು ನೈತಕ್ಕಂತಹ ತತ್ವದತ್ತ ಹೊರಳುತ್ತಾ ಅವರು ತಾನು ಕಂಡ ಸತ್ಯವನ್ನು ಜಗತ್ತಿಗೆ ಸಾರ್ಥ ಭಕ್ತಿ ಲೋಕದಲ್ಲಿ ಅವರು ಮುನ್ನಡೆದರು. ಇವರ ತತ್ವ ಪದಗಳು ಸಾಹಿತ್ಯ ಲೋಕಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಬೆಳಕನ್ನು ತೋರ್ತಕ್ಕಂತಹ ಕಿಡಿಗಳಾಯಿತು. ನೇರವಾದ ಪುಟ್ಟ ಪುಟ್ಟ ನುಡಿಗಳು ಜನಪದದ ಭಾಷೆಯ ಸೊಗಡಿನಿಂದ ತತ್ವ ರಸಾಯನವಾಯಿತು. ಇವರು ಸಾಹಿತ್ಯ ಸೃಷ್ಟಿಗಾಗಿ ಬರೆದಂತಹ ಗೀತೆಗಳೆಲ್ಲ ಓತಾಪೂರ್ತವಾಗಿ ಬಂದಂಥದ್ದು. ಸಮಯೋಚಿತವಾಗಿ ಹೊಳೆದ ಭಾವ ಬಿಂದುಗಳು, ಪ್ರಾಸ, ಛಂದಸ್ಸು, ಅಲಂಕಾರ, ಇಲ್ಲಿಯ ಸಹಜ ಸುಂದರ ಶಿಲ್ಪಗಳಾಗಿ ನಾವು ಇವರ ತತ್ವ ಪದಗಳಲ್ಲಿ ನಾವು ಕಾಣ್ತೀವಿ. ಈ ಶರೀಫರ ಕಾವ್ಯಗಂಗೆ ಬೆಟ್ಟ ಗುಡ್ಡಗಳಲ್ಲಿ ಧುಮುಕಿ ಕಣಿವೆಗಳಲ್ಲಿ ಇಣುಕಿ ಬಯಲಿನಲ್ಲಿ ಪ್ರಶಾಂತವಾಗಿ ಹರಿತಕ್ಕಂತಹ ತಿಳಿ ಜಲದಂತೆ ಭಕ್ತ ಜನರ ಜೀವನವನ್ನು ಧನ್ಯ ಬದುಕಿನತ್ತ ಕರೆದೊಯ್ಯತಕ್ಕಂತಹ ಪವಿತ್ರ ಜೀವಜಲ.

ಸಂತೋಷ್ ಶಿಶುನಾಳ ಶರೀಫ ಚಿತ್ರದಿಂದ ಆದಂತಹ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. ಕಾಣ್ತಿರೋದು ನೋಡೋ ಚಿತ್ರದಿಂದ ಆದ ಒಂದು ಭಕ್ತಿಗೀತೆ ಪ್ರಸಾರವಾಗ್ತಾ ಇದೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಪುರಂದರದಾಸರ ರಚನೆ ಇದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನವನ್ನು ಇಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟ್ರದ ರಕ್ಷಣಾ ಸನ್ನದ್ಧತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಹಾಗೂ ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸಾಗಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 2 ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು. ದಾವಣಗೆರೆ ತಾಲೂಕಿನಾದ್ಯಂತ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು ನೋಂದಣಿ ಮಾಡಿಸಲು ಜುಲೈ 31 ಕೊನೆ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಕೃಷಿ ಇಲಾಖೆ ಸಲಹೆ ನೀಡಿದೆ. ಭಾರತ, ಆಸ್ಟ್ರೇಲಿಯಾ, ಗ್ರೇಟ್ ಬ್ರಿಟನ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನ ಮಹಿಳೆಯರ ಟಿ20 ಕ್ರಿಕೆಟ್ ಸ್ಪರ್ಧೆಗೆ ಅರ್ಹತೆ ಪಡೆದಿರುವುದನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಐಸಿಸಿ ದೃಢಪಡಿಸಿದೆ. ನೇರ ಅರ್ಹತಾ ಸ್ಥಾನಗಳನ್ನು ಪ್ರತಿ ಖಂಡದಿಂದ ಒಂದು ತಂಡಕ್ಕೆ ಮಾತ್ರ ಮೀಸಲಿರಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಮಿಸ್ ಸೀಮಾ?
3: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಅಂದ್ರೆ ನಾನು
2: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
3: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
4: ಹಲೋ ಮಮ್ಮ.
3: ಹಾಯ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ತುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1ನೇ ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವೋ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಪರ್ಯಾಯ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನು ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ
0: ಇದ್ದೀವಿ. ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು, ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ದತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 16,065 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಸ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಡಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ

0: ನೀಡಲಿದ್ದಾರೆ. ಮತದಾರರು ಈ ಎನುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
1: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ 1 ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು. ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ದ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡವೊಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

0: 90.9 FM.
1: 7:15:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
3: ಮಾತಾಡಲೆ ಮನ ಬೆಚ್ಚಿ ಮಾತಾಡಲೆ
2: ಕೀರ್ತಿ ದೊಡ್ಡದು ಮೂರ್ತಿ ಚಿಕ್ಕದು ಆದರೆ ಮಹಾನ್ ಕಲಾವಿದ ಮಾತುಗಾರ ನಟ ನಿರ್ದೇಶಕ ನಿರ್ಮಾಪಕ ಕನ್ನಡಕ್ಕೊಬ್ಬನೇ ಕುಳ್ಳ ಅವರೇ ನಮ್ಮ ದ್ವಾರಕೀಶ್ ಅವರ ಸ್ಫುಟವಾದ ಚಿಂತನೆ ನೆನಪುಗಳು
4: ನಾನು ನನ್ನ ಜೀವನದಲ್ಲಿ ಯಾವುದನ್ನು ಸಾಧನೆ ಅಂತ ಮಾಡಕ್ಕೆ ಹೋಗಲಿಲ್ಲ ಅಥವಾ ಸಾಧನೆ ಮಾಡಬೇಕೆಂಬ ಆಸೆ ಕೂಡ ನನಗಿರಲಿಲ್ಲ ಅದು ಸಾಧನೆ ಆಯಿತಷ್ಟೇ ನನ್ನ ಕರ್ತವ್ಯವನ್ನು ನಾನು ಮಾಡಿಕೊಂಡು ಹೋದೆ ಅದೆಲ್ಲವೂ ನಿಮಗೆ ಇವತ್ತು ಸಾಧನೆಯಾಗಿ ಕಂಡಿದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹೇಗೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ ಕೆಲವರು ಆಫೀಸ್ಗೆ ಹೋಗ್ತಾರೆ ಕೆಲವರು ಐ ಟಿ ಕೆಲಸಕ್ಕೆ ಹೋಗ್ತಾರೆ ಕೆಲವರು ಟೆಲಿಫೋನ್ ಕೆಲಸಕ್ಕೆ ಹೋಗ್ತಾರೆ ಹಲವಾರು ಜನಗಳು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರೆ ಅದೇ ರೀತಿಯಲ್ಲಿ ದ್ವಾರಕೀಶ್ ಚಿತ್ರವನ್ನು ಚಿತ್ರರಂಗವನ್ನು ಚಿತ್ರ ತಯಾರಿಕೆಯನ್ನು ತನ್ನ ಜೀವನವಾಗಿ ತಗೊಂಡು ತನ್ನ ಕಸುಬಾಗಿ ತಗೊಂಡು ನನ್ನ ಜೀವನವನ್ನು ನಾನು ಸಾಗಿಸಿದೆ ವಿಕ್ಟೋರಿಯಾ ಫಾಲ್ಸ್ ಅಂತ ಒಂದು ಸಿನಿಮಾ ನೋಡಿದೆ ನಾನು ಅವಾಗ ಅನ್ನಿಸ್ತು ನನಗೆ ನಾನೇನಾದರೂ ಸಿನಿಮಾಕ್ಕೆ ಹೋದರೆ

0: ವಿಕ್ಟೋರಿಯಾ ಫಾಲ್ಸ್ ಅಲ್ಲಿ ಹೋಗಿ ಹೆಲಿಕಾಪ್ಟರ್ ಮೇಲೆ ಅಲ್ಲಿ ಶಾರ್ಟ್ ಗಳನ್ನ ತೆಗೆಯಬೇಕು, ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದೆ. ಆಫ್ರಿಕಾದಲ್ಲಿ ಶೀಲಾ ಆಯ್ತು. ಪ್ರತಿಯೊಂದು ಆಸೆಗಳು ನನಗೆ. ಮೈಸೂರಲ್ಲಿ ಸೈಕಲ್ ಹೊಡ್ಕೊಂಡು ನಾನು ಬನ್ಮ್ಯಾಸ್ ಹೈಸ್ಕೂಲಿಂದ ಇಟ್ಕೆಗೂಡಲ್ಲಿ ನಮ್ಮ ಮನೆ ಇತ್ತು, ಇಟ್ಕೆಗೂಡಿಗೆ ಬರಬೇಕಾದ್ರೆ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ರೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ, ನಾನೇನಾದರೂ ಸಿನಿಮಾದಲ್ಲಿ ಬೆಳೆದರೆ, ಮೈಸೂರನ್ನು ಹೆಲಿಕಾಪ್ಟರ್ಲಿಟ್ಟು ತೆಗಿಬೇಕು, ಮೈಸೂರನ್ನ ಹೆಲಿಕಾಪ್ಟರ್ಲಿಟ್ಟು ಪಿಕ್ಚರೈಸ್ ಮಾಡಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಟಿದ್ದೆ. ಅದೆಲ್ಲವನ್ನು ಡಾನ್ಸ್ ರಾಜ ಡಾನ್ಸ್ ಚಿತ್ರದಲ್ಲಿ ಮಾಡಿದೆ. ನಾನು ಹೆಲಿಕಾಪ್ಟರ್ ಇಟ್ಟು ಎಲ್ಲ ಸೀನ್ಗಳನ್ನೆಲ್ಲ ತೆಗೆದೆ. ಇವೆಲ್ಲ ಆಸೆಗಳು, ಅವೆಲ್ಲವೂ ನನಗೆ ತಿಳಿದ ಮಟ್ಟಿಗೆ ನಡೆಯೋಕ್ಕೆ ಸಾಧ್ಯವಾಯಿತು. ಅಥವಾ ದ್ವಾರಕೀಶ್ ಏನಾದರೂ ತನ್ನ ಜೀವನದಲ್ಲಿ ಕಳ್ಕೊಂಡ ಅಥವಾ ಇನ್ನೊಂದು ಜೀವನವನ್ನು ಕಂಡ ಅಂದರೆ ಈ ಆಸೆಗಳೇ ಅದಕ್ಕೆ ಕಾರಣ. ನಾನು ಆಫ್ರಿಕಾದಲ್ಲಿ ಶೀಲಾ ಮಾಡದೆ ಹೋಗಿದ್ರೆ ನನಗೆ ಲಾಸ್ ಆಗ್ತಾ ಇರಲಿಲ್ಲ. ಸುಮಾರು ಸಿನಿಮಾಗಳು ಆಸೆಗಳಿಂದಲೇ ಮಾಡಿದೆ. ಮಾಡಲೇಬೇಕು ನಾನು ಜೀವನದಲ್ಲಿ, ನಾನು ಮಾಡಿದ್ರೇ ನನಗೆ ತೃಪ್ತಿ ಬರೋದು ಅನ್ನೋತಕ್ಕಂಥದ್ದು ನನ್ನ ಹೃದಯದಲ್ಲಿತ್ತು. ಸೊ ಅದನ್ನು ಮಾಡೋಕ್ಕೆ ಹೋದಾಗ ತೊಂದರೆಗಳಾಯ್ತೇನೋ ಅಂತ ನನಗೆ ಅನ್ಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ಮುಗಿದ ಕತೆ. ನಮ್ಮಮ್ಮನ ಕೊಂಕಳಿನ ಮಹಿಮೆ ಎತ್ಕೊಂಡು ಹೋಗೋರು. ನಮ್ಮ ಮನೆಗೆ ಭಾಳ ಹತ್ತಿರವಾಗಿದ್ದವಾಗ ಮೂರು ನಾಲ್ಕು ಥಿಯೇಟ್ರ್ಗಳು, ರಣಜಿತ್ ಟಾಕೀಸು, ಅಪೇರಾ ಟಾಕೀಸು, ವುಡ್ಲ್ಯಾಂಡ್ ಟಾಕೀಸು, ಒಲಂಪಿಯಾ ಟಾಕೀಸು, ಪ್ರಭಾ ಟಾಕೀಸು, ಇವೆಲ್ಲ ಮೈಸೂರಲ್ಲಿ ಇದ್ದಿದ್ದರಿಂದ ಎಲ್ಲ ಸಿನಿಮಾಗಳಿಗೂ ಹೋಗೋರು. ತಮಿಳು ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ, ಕನ್ನಡ ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ. ಭಾಳ ಸಿನಿಮಾಗಳನ್ನು ನೋಡ್ತಾ ಇದ್ರು. ಆಮೇಲೆ ನಾಟಕಗಳಿಗೆ ಹೋಗೋರು. ನಮ್ಮ ಮಾವಂದು ಯಾವುದೇ ನಾಟಕಗಳು ಬಂದರೂ ಕೂಡ ಆ ನಾಟಕಗಳಿಗೆ ಹೋಗಿ ನೋಡೋರು. ನಮ್ಮಮ್ಮ ಎಷ್ಟೇ ಆದರೂ ಕೂಡ ಹುಚ್ಚಿತ್ತು ನಮ್ಮಮ್ಮನೂ ಕೂಡ. ನಾಟಕಗಳಿಗೆ ಹೋಗೋದಾಗಲಿ ಸಿನಿಮಾಗಳಿಗೆ ಹೋಗೋದಾಗಲಿ ಎಷ್ಟೇ ಭಾಳ ಹುಚ್ಚಿತ್ತು. ಎಷ್ಟೇ ಜನ ಮನೆಗೆ ಬಂದರೂ ಕೂಡ ಅಡುಗೆಗಳನ್ನು ಮಾಡಿ ಹಾಕಿ ಎಲ್ಲ ಮುಗಿಸಿ ಎರಡು ಗಂಟೆಗೆಲ್ಲ ಎಲ್ರಿಗೂ ಊಟಗಳನ್ನು ಹಾಕಿ ಎರಡೂವರೆಗೆ ಮನೆ ಬಿಟ್ಬಿಡ್ಬೇಕು. ಅವರು ಮೂರು ಗಂಟೆ ಮ್ಯಾಟ್ನಿಗೆ ಸಿನಿಮಾ ನೋಡಲೇಬೇಕು. ಅವರು ಬಿಕ್ಕಿ ಬಿಕ್ಕಿ ಹೇಳೋದು, ಮಖ ಊದಿಸ್ಕೊಳ್ಳೋದು, ಇವೆಲ್ಲ ನಮ್ಮ ಅಮ್ಮನ ಅಭ್ಯಾಸಗಳು. ತಾಯಿ ನನಗೆ ಭಾಳ ಆಶೀರ್ವಾದ ಮಾಡಿದ್ರು. ನಾನೇನಾದರೂ ಸಿನಿಮಾಗೆ ಬಂದೆ ಅಂದರೆ ನಮ್ಮ ಅಮ್ಮನ ಆಶೀರ್ವಾದವೇ ನನಗೆ ಕಾರಣ. ನಮ್ಮ ಅಮ್ಮನ ಕೇಳಿ ಕೂಡ ಸಿನಿಮಾಕ್ಕೆ ಬಂದವನು ನಾನು. ಇನ್ನೊಂದು, ನಮ್ಮ ಮನೆಯಲ್ಲಿ ಎಲ್ರಿಗೂ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು. ಎಲ್ಲೇ ಹೋದರೂ ಬದುಕ್ತಾನೆ ಇವನು, ಎಲ್ಲೇ ಹೋದರೂ ತನ್ನ ಬಾವಟವನ್ನು ಇವನು ಹಾರಿಸ್ತಾನೆ ಅನ್ನೋ ನಂಬಿಕೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇತ್ತು. ನನಗೆ ಗೊತ್ತಿಲ್ಲದವನು ಇನ್ನೊಬ್ಬನಿದ್ದಾನೆ, ಅವನ ಆಟಗಾರನ ಹಾಗೆ ನಾವು ಹೋಗ್ತಾ ಹೋಗಬೇಕಾಗತ್ತೆ. ನಾನಲ್ಲ, ನನ್ನದಲ್ಲ ಅದು ಬದುಕು. ದೀಪಗಳನ್ನೆಲ್ಲ ಹಾಕಿ ಸಿನಿಮಾನ ತೆಗಿತೀವಿ, ದೀಪನೆಲ್ಲ ಆರಿಸಿ ಸಿನಿಮಾನ ತೋರಿಸ್ತೀವಿ. ಇನ್ನೊಂದು ಹೇಳಬೇಕು ಅಂದರೆ, ಎಲ್ಲವೂ ದೀಪ ಹಾಕಿಬಿಟ್ರೆ ಪರದೆ ಮೇಲೆ ಏನೂ ಇಲ್ಲ, ಏನೂ ಕಾಣಲ್ಲ ನಿನಗೆ, ಯಾವುದೂ ಸತ್ಯವಲ್ಲ, ಎಲ್ಲವೂ ಅಸತ್ಯದ ಮಯ. ಅದನ್ನು ಜನಗಳಿಗೆ ನಂಬಿಸ್ತೀವಿ ನಾವು, ಇದು ಸತ್ಯ, ಇದು ನಿಮ್ಮೆದುರಿಗೆ ನಡೀತಾ ಇರೋ ಕಥೆ, ನೀವೇ ಅದರಲ್ಲಿ ಇದ್ದೀರಾ ಅನ್ನತಕ್ಕಂಥ ನಂಬಿಸ್ತೀವಿ. ಅದೇ ಚಿತ್ರರಂಗ ಅಷ್ಟೇ.
1: ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರ ಚಿಂತನೆಯನ್ನು ಇಂದಿನ ರತ್ನ ಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರವನ್ನು ಕೇಳಿದ್ರಲ್ವಾ? ಇನ್ನು ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಆರಂಭಕ್ಕೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ರಚನೆ ಮೂಡಿ ಬರ್ತಾ ಇದೆ.

ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM ನಲ್ಲಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبان ہند پروگرام تو خبری نیوز آن AIR ایپ پر دستیاب
4: آکاشوانی انیت تمل نگلچگلوم نیوز آن AIR ایپل کڑیکم

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ವಾರ್ತೆಗಳ ವಿವರ: ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12 ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟ್ರಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು

0: ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ಧಪಡಿಸಿದ್ದು, ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ ಆರ್ಟಿಕಲ್ 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. ಜುಲೈ 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ಧತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ, ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೆ ತರಲು ನಿರ್ಧರಿಸಿದೆ. ಜುಲೈ 2ರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ

ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ವಿಷಯಗಳ ಕುರಿತು ಅಧ್ಯಯನ ನಡೆಸಿ 4 ವಾರಗಳಲ್ಲಿ ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32ರ ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: 91.9 FM. ಅಫ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ.
4: ಕೇಳುವರೆ ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನಕುಸುಮಾಂಜಲಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ. ತಪ್ಪದೇ ಕೇಳಿ ವಿವಿಧ ಭಾರತಿ 102

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ. ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರ ರಚನೆ

ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಭಾವಗೀತೆಗಳ ಜೊತೆಗೆ ಭಾವನೆಗಳು, ಯಾವ್ಯಾವ ಭಾವನೆಗಳು, ಯಾವ್ಯಾವ ಸಂದೇಶಗಳು, ಯಾವ್ಯಾವ ಭಾವನೆಯಿಂದ ಬರ್ತಾ ಇದೆ ನಮ್ಮ ಶ್ರೋತೃಗಳಿಂದ ಅಂತ ಹೇಳಿ ಒಮ್ಮೆ ನೋಡುವ. ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಕೆಲವಷ್ಟು ಸಂದೇಶಗಳು, ಚಿತ್ರ ಸಂದೇಶಗಳು ಮುಂತಾದವು ಬಂದಿದ್ದಾವೆ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸಂದೇಶಗಳಿಗೆ ಪ್ರಥಮ ಆದ್ಯತೆ ಇರುತ್ತೆ. ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಚೆನ್ನೈನಿಂದ ಮಾಧವನ್ ಜಯಲಕ್ಷ್ಮಿ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ, ತುಂಬ ಖುಷಿ ಕೊಡ್ತಾ ಇದೆ ಅಂಥೇಳಿ ಕವಿತಾ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ದೇವರಾಜ್ ಕಿಲಾರಿ ಮತ್ತು ಮನೆಯವರ ಸಂದೇಶ ಬೈರನಟ್ಟಿ ಗ್ರಾಮದಿಂದ ನಮ್ಮ ಹತ್ರ ಬಂದಿದೆ. ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಚಂದ್ರಶೇಖರ್ ನಮಸ್ಕಾರ ಎಲ್ಲರಿಗೂ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಖುಷಿ ಕೊಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಯ್ ಅಂತೇಳಿ ಹೇಳ್ತಾ ಇದ್ದಾರೆ ಪೂರ್ಣಿಮಾ ಮೈಸ್ತ್ರಿ ಅವರು ನಾರಾಯಣಪುರದಿಂದ. ಮಧು ಜೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರಸೀಕೆರೆಯಿಂದ ಕೃಷ್ಣಮೂರ್ತಿ ಅವರು, ಧರ್ಮಣ ದನ್ನಿ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾರೆ. ಶ್ರೀ ರಾಘವೇಂದ್ರ ಪ್ರಭು ಅಂತಕ್ಕಂಥ ಭಕ್ತಿಗೀತೆ ನಾದೋಪಾಸನೆಯಲ್ಲಿ ಕೇಳಿ ತುಂಬ ಖುಷಿಯಾಯಿತು, ಧನ್ಯವಾದ ಅಂತೇಳಿ. ನಳಿನಾ ಲಂಕೇಶ್ ವಿಜಯನಗರದಿಂದ, ಪ್ರಶಾಂತ್ ಸ್ನೇಹ ಆರ್ಯ ಧೀಮಂತ್ ಮಯೂರ್ ನಗರದಿಂದ, ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್ ಅವರು, ಹಿಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರವರು, ನಾದೋಪಾಸನೆಯಲ್ಲಿ ನಮ್ಮಮ್ಮ ಶಾರದೆ ಭಕ್ತಿಗೀತೆ ತುಂಬ ಇಷ್ಟ ಆಯಿತು ಅಂಥೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಮಲ್ಲಿಕಾರ್ಜುನ್ ದೊಡ್ಡಮನಿ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿಬಂದಂತಹ ಜೀವನ ಚೈತ್ರ ಚಿತ್ರದಿಂದ ಆಯ್ದಂತಹ ನಾದಮಯ ಗೀತೆ ತುಂಬ ಖುಷಿ ಕೊಡ್ತು ಸರ್, ಧನ್ಯವಾದಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತು ಪ್ರಸನ್ನ ಯಲಹಂಕದಿಂದ ಸಂದೇಶವನ್ನು ಕಳಿಸಿ ಒಂದು ಅವರ

ಇವತ್ತು ಜ್ಯೇಷ್ಠ ಮಾಸದ 16ನೇ ದಿನ, ನೀವು ಬೆಳಿಗ್ಗೆ ಆಷಾಢ ಮಾಸದ 9ನೇ ದಿನ ಅಂತ ಹೇಳಿದ್ರೆ ಬಹುಶಃ ಅದು ಸರಿಯಲ್ವೆಂದು ಕಾಣುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಆಕಾಶವಾಣಿ ಫಾಲೋ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಪಂಚಾಂಗವನ್ನು, ಹಾಗಾಗಿ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು ಆಷಾಢ ಮಾಸದ 9ನೇ ದಿನ. ವಿವಿಧ ಭಾರತಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶರೀಫರ ಆದರ್ಶ ಆಧ್ಯಾತ್ಮಿಕ ಬದುಕಿನ ಮಾದರಿಯನ್ನು ಪರಿಚಯಿಸತಕ್ಕಂಥ ನಿಮ್ಮ ಪ್ರಯತ್ನ ತುಂಬ ಶ್ಲಾಘನೀಯವಾಗಿತ್ತು ಅಂಥೇಳಿ ಅಚಿಂತ್ಯ ಆದ್ಯ ಗಂಗಮಾಶೀಲ ಜಾವಗಲ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಬಸಯ್ಯ ಸ್ವಾಮಿ ಬೀದರ್ನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು, ನಾದೋಪಾಸನೆ ಕಾರ್ಯಕ್ರಮ ಅಂತೂ ತುಂಬ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಚನ್ನಬಸಪ್ಪ ಎಂ ಮಾರೇರ ಹಾವೇರಿಯಿಂದ ಹೇಳ್ತಾ ಇದ್ದಾರೆ, ಸಂತ ಶಿಶುನಾಳ ಶರೀಫರ ಕುರಿತಾದ ಮಾಹಿತಿ ತುಂಬ ಖುಷಿ ಕೊಡ್ತು ಸರ್, ಧನ್ಯವಾದಗಳು ಅಂಥೇಳಿ. ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿ ನಾದೋಪಾಸನೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಗಗನ್ ರಾಜ್ಕುಮಾರ್ ಮಾರಿಕಣಿವೆಯಿಂದ ಹೇಳ್ತಾ ಇದ್ದಾರೆ, ಕನ್ನಡದ ಕುಳ್ಳಾದು ಅರ್ಕೇಶ್ ಅವರ ಜೀವನದ ಸಾಧನೆಯ ಕಿರು ಮಾಹಿತಿಗಳು ಅಂತೂ ತುಂಬ ಖುಷಿ ಕೊಡ್ತು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಬೆಳಗಿ ತಾಲೂಕು ನಾಗರಾಳದ ವೆಂಕಟೇಶ್ ಅವರು ಕೂಡ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ರಾಘವನ್ ಅವರು ಹೇಳ್ತಾ ಇದ್ದಾರೆ, ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರ ಮಾತುಗಳು ಕೇಳಿ ತುಂಬ ಸಂತೋಷ ಆಯಿತು, ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು 10 ನಿಮಿಷಕ್ಕೆ ಹೆಚ್ಚು ಮಾಡೋದ್ರ ಬಗ್ಗೆ ಪರಿಶೀಲಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಅದು ತುಂಬ ಇಷ್ಟವಾದ್ದು, ಖುಷಿ ಕೊಡ್ತಕ್ಕಂಥದ್ದು, ಇಷ್ಟವಾದವ್ರ ಜೊತೆಯಲ್ಲಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರ್ಬೋದಾಗಿತ್ತು ಅಂತ ಹೇಳಿಸುತ್ತೆ. ಇಷ್ಟವಾದ ಒಂದು ವಸ್ತುವನ್ನು ನಾವು ಸೇವಿಸ್ತಾ ಇದ್ದಾಗ ಇದು ಇನ್ನಷ್ಟು ನಮಗೆ ಬೇಕಿತ್ತು ಅಂತ ಹೇಳಿ ಅನಿಸುತ್ತೆ. ಇರಲಿ. ವಾಣಿಶ್ರೀ ರೈಕ ರಾಣಿಬೆನ್ನೂರಿನಿಂದ ಸಂದೇಶವನ್ನು ಕಳಿಸಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ರಾಣಿಯವರು ಹೇಳ್ತಾ ಇದ್ದಾರೆ, ಕನಸ ಮಾರುವ ಚೆಲುವನ ಹಾಡು ತುಂಬ ಸೊಗಸಾಗಿತ್ತು ಭಾವಗೀತೆಗಳ ಕಾರ್ಯಕ್ರಮದಲ್ಲಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮುತ್ತತ್ತಿಯಲ್ಲಿ ಭಕ್ತಾದಿಗಳ ಸುರಕ್ಷತೆಗಾಗಿ ಋಷಿಕೇಶ ಮತ್ತು ಹರಿದ್ವಾರ ಮಾದರಿಯಲ್ಲಿ ಕಾಲುವೆ ನಿರ್ಮಾಣದ ಮೂಲಕ ಸ್ನಾನಘಟ್ಟಗಳನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧ್ಯಕ್ಷತೆಯಲ್ಲಿ ನಿನ್ನೆ ಪಾದಾಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ನಿರ್ವಹಣೆ ಕುರಿತು ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಆಯುಕ್ತರು, ನಾಳೆಯಿಂದ ಬೆಂಗಳೂರು ನಗರದ ಪಾದಾಚಾರಿ ಮಾರ್ಗಗಳನ್ನು ಸಾರ್ವಜನಿಕರು ಸುಗಮವಾಗಿ ಬಳಸುವಂತಾಗಿಸಲು ವಿಶೇಷ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದರು. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಅವರಿಂದು ಪಶುಸಂಗೋಪನಾ ಇಲಾಖೆಯಲ್ಲಿ ಜಿವಿಎ ಮಿತಿಯೊಳಗೆ ಅನುಷ್ಠಾನಗೊಳಿಸಲಾಗುತ್ತಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ 32ರ ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 8:43 ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಜನಮದ ಜೋಡಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಿ ಮನೋಹರ್ ಅವರ ಸಂಗೀತ ಈ ಗೀತೆಗಿದೆ.

ಅಮೆರಿಕಾ ಅಮೆರಿಕಾ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ. ರಾಜೇಶ್ ಕೃಷ್ಣನ್ ಮತ್ತು ರಮೇಶ್ ಚಂದ್ರ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಗಳ ರಚನೆ ಇದು. ಮನೋಮೂರ್ತಿಯವರ ಸಂಗೀತವಿದೆ. 8:15 ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಈಗ ಪ್ರಸಾರವಾಗುತ್ತೆ ನಮ್ಮ ಬಸವ ಚಿತ್ರದ ಗೀತೆ. ಕವಿತಾ ಕೃಷ್ಣಮೂರ್ತಿ ಮತ್ತು ಗುರುಕಿರಣ್ಣ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ.

ಈ ವಚನವನ್ನು ಚಿತ್ರ ಸಂಗೀತ ಕೇಳಬಡಿಸಿದವರು ಹಂಸಲೇಖ ಅವರು. ಇವತ್ತಿನ ದಿನ ವಿಶೇಷಗಳತ್ತ ಒಮ್ಮೆ ಗಮನವನ್ನು ಹರಿಸೋದಾದರೆ, ಇವತ್ತು ವಿಶ್ವ ಕ್ಷುದ್ರಗ್ರಹ ದಿನಾಚರಣೆ. ಕ್ಷುದ್ರಗ್ರಹಗಳ ಕುರಿತಾದ ಮಾನವನ ಜ್ಞಾನ ವಿಕಾಸನದಲ್ಲಿ ಈ ದಿನ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ವಿಶ್ವದಾದ್ಯಂತ ಇವತ್ತು ಖಗೋಳ ಪ್ರಿಯರು ಕ್ಷುದ್ರಗ್ರಹಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕ್ಷುದ್ರಗ್ರಹಗಳಲ್ಲಿ ಅಡಗಿರ್ತಕ್ಕಂತಹ ಸೌರಮಂಡಲದ ರಚನೆ ಮತ್ತು ಭೂಮಿಯಲ್ಲಿ ಜೀವಿಗಳ ವಿಕಾಸದ ಇತಿಹಾಸದತ್ತ ದೃಷ್ಟಿಯನ್ನು ಹರಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ವಿಶ್ವ ಕ್ಷುದ್ರಗ್ರಹ ದಿನಾಚರಣೆ. ಎರಡು ವಿಶ್ವಸಂಸ್ಥೆ ವಿಶ್ವ ಕ್ಷುದ್ರಗ್ರಹ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಘೋಷಣೆ ಮಾಡುತ್ತೆ. ಏನಾಯ್ತಪ್ಪ ಇವತ್ತು, ಏನಕ್ಕೆ ಈ ವಿಶ್ವ ಕ್ಷುದ್ರಗ್ರಹ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ರೆ, 1908 ಜೂನ್ 30 ಸೈಬೀರಿಯಾದ ತುಂಗ್ಸುಕಾ ನದಿಯ ಬಳಿ 220 ಮಿಲಿಯನ್ ಪೌಂಡ್ ಗಾತ್ರದ ಕ್ಷುದ್ರಗ್ರಹವೊಂದು ಅಪ್ಪಳಿಸುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, 1908 ಸೈಬೀರಿಯಾದ ತುಂಗ್ಸುಕಾ ನದಿಯ ಬಳಿ 220 ಮಿಲಿಯನ್ ಪೌಂಡ್ ಗಾತ್ರದ ಕ್ಷುದ್ರಗ್ರಹ ಅಪ್ಪಳಿಸುತ್ತೆ. ಗಂಟೆಗೆ 33,500 ಮೈಲು ವೇಗದಲ್ಲಿ ಭೂಮಿಗೆ ಬಂದು ಅಪ್ಪಳಿಸಿದಂಥ ಈ ಕ್ಷುದ್ರಗ್ರಹ, ಇದರ ಶಕ್ತಿ ಎಷ್ಟಿತ್ತು ಗೊತ್ತಾ? ಜಪಾನ್ನ ಹಿರೋಶಿಮಾ ಮೇಲೆ ಅಮೆರಿಕ ಹಾಕಿದ ಅಣುಬಾಂಬ್ಗಿಂತ 185 ಪಟ್ಟು ಹೆಚ್ಚಿನ ಶಕ್ತಿಯನ್ನು ಇದು ಉತ್ಪಾದನೆ ಮಾಡಿತ್ತು. ಅಬ್ಬಾಬಾಬಾ, ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ. 220 ಮಿಲಿಯನ್ ಪೌಂಡ್ ಗಾತ್ರದ ಕ್ಷುದ್ರಗ್ರಹ ಅಪ್ಪಳಿಸುತ್ತೆ ಭೂಮಿಗೆ. ಗಂಟೆಗೆ 33,500 ಮೈಲಿ ವೇಗದಲ್ಲಿ ಭೂಮಿಗೆ ಬಂದು ಅಪ್ಪಳಿಸುತ್ತೆ ಈ ಕ್ಷುದ್ರಗ್ರಹ. ಎಲ್ಲಿ ಅಂತ ಹೇಳಿದ್ರೆ, ಸೈಬೀರಿಯಾದ ತುಂಗ್ಸುಕಾ ನದಿಯ ಬಳಿ. 28,000 ಅಡಿ ಉದ್ದದ ಈ ಕ್ಷುದ್ರಗ್ರಹ 44,500 ಡಿಗ್ರಿ ಫ್ಯಾರನ್ ಹೀಟ್ ಉಷ್ಣತೆಯನ್ನು ಹೊಂದಿತ್ತು. ಈ ಕ್ಷುದ್ರಗ್ರಹ ಬಿದ್ದ ರಭಸಕ್ಕೆ ತುಂಗ್ಸುಕಾ ಪ್ರದೇಶದ 2,150 ಚದರ ಕಿಲೋಮೀಟರ್ ಪ್ರದೇಶದ ಸುಮಾರು 80 ಮಿಲಿಯನ್ ಮರಗಳು ಸುಟ್ಟು ಭಸ್ಮ ಆಗಿದ್ವಂತೆ. ಅಬ್ಬಬ್ಬ, ಈ ಇತಿಹಾಸನ ಕೇಳೋದಕ್ಕೆ ತುಂಬ ಗಾಬರಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ದಿನ ಕ್ಷುದ್ರಗ್ರಹಗಳ ಕುರಿತಾದ ಮಾನವನ ಜ್ಞಾನವನ್ನು ವೃದ್ಧಿಸ್ತಕ್ಕಂಥದ್ದು ಮತ್ತು ಅದರಿಂದ ಭೂಮಿಗೆ ಸಂಭವಿಸಬಹುದಾದಂತಹ ಗಂಡಾಂತರಗಳನ್ನು ಕುರಿತು ಜನರಲ್ಲಿ ಅರಿವು ಮೂಡಿಸೋ ಒಂದು ಭಾಗವಾಗಿ ಇವತ್ತು ಜೂನ್ 30 ವಿಶ್ವ ಕ್ಷುದ್ರಗ್ರಹವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಲವ್ ಸ್ಟೋರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹರಿಹರನ್ ಮತ್ತು ಚಿತ್ರ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ SA ರಾಜ್ಕುಮಾರ್ ಸಂಗೀತ ನೀಡಿದ್ದಾರೆ.

ಜ್ಯೇಷ್ಠ ಚಿತ್ರದ ಗೀತೆಯನ್ನು ಕೇಳಿದೆ ರಾಜೇಶ್ ಕೃಷ್ಣನ್ ಧ್ವನಿಯಾಗಿದ್ದರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಪ್ರೀತಿ ನೀ ಇಲ್ಲದ ಮೇ ಇನಿ ಇಲ್ಲದೆ ನಾ ಹೇಗಿರಲಿ. ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತವಿದೆ.

ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂಥೇಳಿ ನಿಮ್ಮೊಂದಿಗಿದ್ದೇನೆ. ಇವತ್ತಿನ ಈ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಇಂದಿನ ವಿಶೇಷಗಳ ಕುರಿತಾದ ಕಿರು ಮಾಹಿತಿಯೊಂದಿಗೆ ಚಿತ್ರಗೀತೆಗಳೊಂದಿಗೆ ಸಾಗುವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆ ಮಿಂಚಂಚೆಯ ಮೂಲಕ ಇಮೇಲ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾದರೆ ಕನ್ನಡ ವಿವಿಧ ಭಾರತಿ @gmail.com. ಪತ್ರ ಬರೆಯೋ ಹವ್ಯಾಸ ಇದ್ದರೆ ಪತ್ರವನ್ನು ಬರೆದುಬೇಡಿ. ನಿಲಯದ ನಿರ್ದೇಶಕರು ವಿವಿಧ ಭಾರತಿ ರಾಜಭವನ ರಸ್ತೆ ಬೆಂಗಳೂರು 560001.

0: ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.
1: ವಿವಿಧ

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ದೇವತಾ ಮನುಷ್ಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಮಂಜುಳಾ ಗುರುರಾಜ್ ಅವರು ಜೊತೆಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಂಯುಕ್ತ ಚಿತ್ರಗೀತೆ ಇವಾಗ ಪ್ರಸಾರವಾಗುತ್ತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಚಿವದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತಂ ಶ್ರೀನಿವಾಸ್ ಅವರ ಸಂಗೀತವಿದೆ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ. ಚಿತ್ರಗೀತೆಗಳನ್ನ ಕೇಳ್ತಾ ಸಾಗಿದ್ರೆ ಸಾಕ, ಇವತ್ತಿನ ವಿಶೇಷ ಏನು ಅಂತ ಹೇಳಿ ಬೇಡವಾ ಅಂತ ಹೇಳಿ ನೀವು ಅನ್ಕೋತೀರಾ ಅಂತ ಅನ್ಸತ್ತೆ. ರೆಡಿಯಾಗೇ ಇದ್ದೀನಿ. ಇವತ್ತು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ. ವಿಶ್ವದಾದ್ಯಂತ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂತಹ ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂತಹ ಸೋಷಿಯಲ್ ಮೀಡಿಯಾ ಎಲ್ಲ ವಯೋಮಾನದವರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ. ಯಾವುದೇ ಒಂದು ವೇದಿಕೆ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಸ್ಕೈಪ್ ಇರ್ಬೋದು, ವೈಬರ್ ಇರ್ಬೋದು, ವಿಚಾಟ್ ಇರ್ಬೋದು, ಕ್ಯೂಜೋನ್ ಇರ್ಬೋದು, ಸ್ನ್ಯಾಪ್ ಇರ್ಬೋದು, ಯೂಟ್ಯೂಬ್, ಕ್ಯೂ ಮುಂತಾದ ಸೋಷಿಯಲ್ ಮೀಡಿಯಾ ಈ ಒಂದು ವೇದಿಕೆ ಏನಿದೆ, ಇದು ಪ್ರಚಲಿತ ಸಾಧನಗಳ ಒಂದು ಬಳಕೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಪ್ರತಿಯೊಬ್ಬರ ಪ್ರತಿ ಜೀವನದಲ್ಲೂ ಕೂಡ, ಪ್ರತಿ ಸಮಾಜದಲ್ಲೂ ಕೂಡ ಇದೊಂದು ಅವಿಭಾಜ್ಯ ಅಂಗವಾಗಿದೆ. ಅಂತಹ ಒಂದು ಪ್ರಭಾವಿ ದಿನ ಇವತ್ತು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ. ಯಾವುದೋ ಊರಿನಲ್ಲಿರ್ತಕ್ಕಂತಹ ಸ್ನೇಹಿತರನ್ನು, ಬಂಧುಗಳನ್ನು ಹತ್ತಿರದಿಂದಲೇ ಇರೋ ಹಾಗೆ ಸಂಪರ್ಕವನ್ನು ಬೆಸೆಯತಕ್ಕಂಥ ಒಂದು ಜಾಲತಾಣ ಇದೆಯಲ್ಲ, ಅದು ಈ ಸೋಷಿಯಲ್ ಮೀಡಿಯಾ. ನಾವು ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದ ಸದಸ್ಯರೊಂದಿಗೆ, ಸಹೋದ್ಯೋಗಿಗಳೊಂದಿಗೆ ಸದಾ ಸಂಪರ್ಕದಲ್ಲಿರೋದಕ್ಕೆ ಸಹಾಯ ಮಾಡತಕ್ಕಂಥ ಒಂದು ವೇದಿಕೆ ಅಂತ ಹೇಳಿದ್ರೆ ಅದು ಈ ಸೋಷಿಯಲ್ ಮೀಡಿಯಾ. ಅದು ಮತ್ತು ಇನ್ನೊಂದೇನೆಂದರೆ ಇದು ನಮ್ಮನ್ನು ಸದಾ ಕ್ರಿಯಾಶೀಲವನ್ನಾಗಿ ಇಡೋದಕ್ಕೆ, ಹೆಚ್ಚು ಹೆಚ್ಚು ವೃತ್ತಿಪರವನ್ನಾಗಿಸೋದಕ್ಕೆ ಇದು ಸಹಾಯ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾ. ಇಡೀ ವಿಶ್ವವನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ವಿಶ್ವದ ಪ್ರಗತಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಜೂನ್ 30 ಅಮೆರಿಕ ಸೇರಿದಂತೆ ವಿಶ್ವದ ನಾನಾ ಭಾಗಗಳಲ್ಲಿ ಸೋಷಿಯಲ್ ಮೀಡಿಯಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಭಾರತ ಕೂಡ ಒಂದು.

ಅಜನೀಶ್ ಲೋಕನಾಥ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರಾಘವೇಂದ್ರ ಸ್ಟೋರ್ಸ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅಜನೀಶ್ ಲೋಕನಾಥ್ ಅವರ ಘೌಸ್ಪೀರ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿತ್ತು. ನವತಾರ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಅವಳೇ ನನ್ನ ಹೆಂಡತಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಹೀಗೆ ತೆಗಿತ್ತು. ಸ್ನೇಹಿತರೆ, ಇವತ್ತು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ. ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ನಾವದನ್ನು ಯಾವ ರೀತಿಯಾಗಿ ನೋಡ್ತೀವಿ, ಯಾವ ರೀತಿಯಾಗಿ ಬಳಸ್ತೀವಿ ಅನ್ನೋದ್ರ ಮೇಲೆ ಅದರ ಉಪಯೋಗ ಅಥವಾ ಅದರ ಅನರ್ಥಕತೆ ನಿಂತಿರುತ್ತೆ. ಸಾಮಾಜಿಕ ಮಾಧ್ಯಮದ ಮೂಲಕ ಜನರು ಇವತ್ತು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಅವರ ಸ್ನೇಹಿತರನ್ನು, ಕುಟುಂಬದ ಸದಸ್ಯರನ್ನು ಸುಲಭವಾಗಿ ಸಂಪರ್ಕವನ್ನು ಸಾಧಿಸ್ಬೋದು. ಹೆಚ್ಚು ಹೆಚ್ಚಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಸಾಕಷ್ಟು ಕ್ರೈಮ್ಗಳನ್ನು ಇವತ್ತು ಕಂಟ್ರೋಲ್ ಮಾಡೋದಕ್ಕೆ ಸಾಮಾಜಿಕ ಮಾಧ್ಯಮ ತುಂಬಾ ಸಹಾಯವಾಗ್ತಾ ಇದೆ. ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಕೂಡ. ಸಾಮಾಜಿಕ ಮಾಧ್ಯಮದ ಮೂಲಕ ಕಡಿಮೆ ಸಮಯದಲ್ಲಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಹೆಚ್ಚು ಜನರನ್ನು ತಲುಪ್ತಕ್ಕಂಥದ್ದು, ಹೆಚ್ಚು ಹೆಚ್ಚು ಜನರಿಗೆ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ಹರಡೋದಕ್ಕೆ ಸಾಮಾಜಿಕ ಮಾಧ್ಯಮ ಇವತ್ತು ಒಂದು ಒಳ್ಳೆಯ ವೇದಿಕೆಯಾಗಿ ಇದೆ. ಆ ದಿನ ಇಂದು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ. ಸಾಮಾಜಿಕ ಸಮಸ್ಯೆಗಳ ಕುರಿತು ಕೂಡ ಮಾಹಿತಿಯನ್ನು ವೇಗವಾಗಿ ಹರಡ್ತಕ್ಕಂಥದ್ದು ಇವತ್ತು ಸುಲಭ ಆಗಿದೆ ಈ ಒಂದು ವೇದಿಕೆಯ ಮೂಲಕ. ಅಷ್ಟೇ ಅಲ್ಲ, ಇವತ್ತು ವ್ಯವಹಾರ ಉದ್ಯಮಗಳು ಕೂಡ ಸಾಮಾಜಿಕ ಮಾಧ್ಯಮದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಸಾಮಾಜಿಕ ಮಾಧ್ಯಮದ ವೇದಿಕೆಯ ಮೂಲಕ ಯಾವುದೇ ಒಂದು ಕಂಪನಿ ಇರ್ಬೋದು, ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕವನ್ನು ಸಾಧಿಸುತ್ತೆ, ಗ್ರಾಹಕರ ವಿಶ್ವಾಸವನ್ನು ಗಳಿಸ್ತಕ್ಕಂತೆ ಆ ಮಟ್ಟಿಗೆ ಇವತ್ತು ಸಾಮಾಜಿಕ ಮಾಧ್ಯಮ ನಮ್ಮ ಜೊತೆಯಾಗಿದೆ, ನಮ್ಮ ಜೊತೆಯಾಗಿ ಬೆಳೀತಾ ಇದೆ. ಮತ್ತಷ್ಟೇ ಅಲ್ಲ, ಇವತ್ತು ಮಕ್ಕಳು ಕೂಡ ಸಾಮಾಜಿಕ ಮಾಧ್ಯಮದ ಮೂಲಕ ಅಧ್ಯಯನದಲ್ಲಿ ಹೆಚ್ಚು ಹೆಚ್ಚಿನ ಅನುಕೂಲತೆಯನ್ನು ಪಡೀತಾರೆ, ಹೆಚ್ಚು ಹೆಚ್ಚು ವಿಚಾರಗಳನ್ನು ಗ್ರಹಿಸ್ತಕ್ಕಂಥ ಶಕ್ತಿಯನ್ನು ಇವತ್ತು ಪಡ್ಕೊಂಡಿದ್ದಾರೆ ಮಕ್ಕಳು ಕೂಡ. ಆನ್ಲೈನ್ ಕಲಿಕೆ ಇರ್ಬೋದು, ಆ ಓದುವಿಕೆಗೆ ಆ ಒಂದು ಸಂಪನ್ಮೂಲಗಳ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಸುಂದರವಾದ ಉಪಯುಕ್ತವಾದ ವೇದಿಕೆಯಾಗಿ ಇವತ್ತು ಸಾಮಾಜಿಕ ಮಾಧ್ಯಮ ನಮ್ಮೊಂದಿಗೆ ಇದೆ.

ಸೂರ್ಯಚಂದ್ರ ಚಿತ್ರದ ಗೀತೆ, ಸೂರ್ಯಚಂದ್ರ ಗೀತೆ ಮೂಡಿಬಂದದ್ದು ನೀ ಬರೆದ ಕಾದಂಬರಿ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರು ರಾಜಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮುಸ್ಸಂಜೆ ಮಾತು ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ವಿ ಶ್ರೀಧರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸುಂದರ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಸ್ನೇಹಿತರೆ, ಇವತ್ತು ಇಂದಿನ ವಿಶೇಷದಲ್ಲಿ ಇವತ್ತು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ. ಸೋಷಿಯಲ್ ಮೀಡಿಯಾ ಇವತ್ತು ಹಿಂದೆಂದೂ ಕಾಣದ ರೀತಿಯಲ್ಲಿ ಜಗತ್ತನ್ನು ಒಂದಾಗಿ ಬೆಸೆದಿರ್ತಕ್ಕಂಥದ್ದು. ಇವತ್ತು ಸಾಮಾಜಿಕ ಮಾಧ್ಯಮಗಳ ಆ ಒಂದು ವೇದಿಕೆ ಪ್ರಪಂಚದಾದ್ಯಂತ ನಾವು ನೋಡೋದಾದರೆ ಶತಕೋಟಿ ಜನರಿಗೆ ಇವತ್ತು ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಕೂಡ. ನಮ್ಮಲ್ಲಿ ಇವತ್ತು ಹೆಚ್ಚಿನವರು ಸಾಮಾಜಿಕ ಮಾಧ್ಯಮದೊಂದಿಗೆ ತಮ್ಮ ದಿನವನ್ನು ಆರಂಭ ಮಾಡ್ತಾರೆ. ಮಲಗೋದಕ್ಕೆ ಮುಂಚೆ ಒಂದ್ಸಲ ಸ್ಕ್ರಾಲ್ ಮಾಡಿ ಮಲ್ಕೋತಾರೆ, ಆ ಒಂದು ರೂಢಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ನಾವು ಇವತ್ತು ಸಾಮಾಜಿಕ ಮಾಧ್ಯಮದೊಂದಿಗೆ ಸಂಪರ್ಕವನ್ನು ಹೊಂದಿದ್ದೇವೆ. ಒಂದರ್ಥದಲ್ಲಿ ಹೇಳಬೇಕಂದ್ರೆ ಇವತ್ತು ಪ್ರತಿ ದಿನವೂ ಕೂಡ ಸಾಮಾಜಿಕ ಮಾಧ್ಯಮದ ದಿನವನ್ನಾಗಿ ಆಚರಣೆ ಮಾಡಬೇಕು. ಆದರೂ ಕೂಡ ಪ್ರತಿ ವರ್ಷ ಜೂನ್ 30ನೇ ತಾರೀಕು ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಸಾಮಾಜಿಕ ಮಾಧ್ಯಮ ಎಷ್ಟರ ಮಟ್ಟಿಗೆ ಒಬ್ಬರನ್ನೊಬ್ಬರು ಬೆಸ್ಕೊಂಡಿದೆ, ಆ ಒಂದು ಔದ್ಯೋಗೀಕರಣ ಇರಬಹುದು, ಜನರ ಜೀವನದ ಜೊತೆಗೆ ಎಷ್ಟೋ ಜನಗಳಿಗೆ ಇವತ್ತು ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಸಾಮಾಜಿಕ ಮಾಧ್ಯಮ. ಅದರ ಉಪಯೋಗವನ್ನು ನಾವು ಗುಣಾತ್ಮಕ ರೀತಿಯಲ್ಲಿ ಧನಾತ್ಮಕ ರೀತಿಯಲ್ಲಿ ಬಳಸ್ಕೊಂಡಾಗ ಅದು ನಮ್ಮ ಜೀವನಕ್ಕೆ, ನಮ್ಮ ಜ್ಞಾನದ ಅಭಿವೃದ್ಧಿಗೆ ಅದು ಸಾಟಿಯಾಗತ್ತೆ, ಸಾಕ್ಷಿಯಾಗತ್ತೆ. ಸಾಮಾಜಿಕ ಮಾಧ್ಯಮ ಇವತ್ತು ಜನರನ್ನು, ಕುಟುಂಬ ಸ್ನೇಹಿತರನ್ನು, ಉದ್ಯೋಗಿಗಳನ್ನು, ಉದ್ಯೋಗದಾತರನ್ನು ಎಷ್ಟರ ಮಟ್ಟಿಗೆ ಒಂದೊಂದಾಗಿ ಬೆಸ್ತಿದೆ ಅಂತ ಹೇಳಿದ್ರೆ, ಹಲವಾರು ಜನರು ಇವತ್ತು ಜೀವನ ನಡೆಸೋದಕ್ಕೆ ಸಹಕಾರಿಯಾಗ್ತಾ ಇದೆ. ಇದರಿಂದ ದೇಶಗಳ ಮೇಲೆ ಸಾಮಾಜಿಕ ಮಾಧ್ಯಮದ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಪ್ರಭಾವದ ಒಂದು ಕ್ರಾಂತಿಯನ್ನು ನಾವಿವತ್ತು ನೋಡ್ಬೋದು. ಹೀಗಾಗಿ ಸಾಮಾಜಿಕ ಮಾಧ್ಯಮ ದಿನ ಈ ಶಕ್ತಿಯನ್ನು ಇವತ್ತು ಪ್ರಚೋದನೆ ಮಾಡ್ತಕ್ಕಂಥದ್ದು. ಇದರ ಹಿಂದೆ ಇರ್ತಕ್ಕಂಥ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಈ ಒಂದು ಕಮ್ಯುನಿಕೇಷನ್ ಸಂವಹನ ಅಂತ ಹೇಳ್ತೀವಲ್ಲ, ಅದರ ಮೇಲೆ ಸಾಮಾಜಿಕ ಮಾಧ್ಯಮ ಬೀರ್ತಕ್ಕಂತಹ ಪ್ರಭಾವವನ್ನು ಧನಾತ್ಮಕವಾಗಿ ಪ್ರಶಂಸೆ ಮಾಡತಕ್ಕಂತಹ ಒಂದು ಸುದಿನ ಇವತ್ತು. ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಬಿ ಹರಿಕೃಷ್ಣ ಅವರ ಸಂಗೀತವಿದೆ.

ಶಾಂತಿ ಕ್ರಾಂತಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಸ್ನೇಹಿತರೆ, ಇವತ್ತು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ ಕೂಡ. ಇವತ್ತಿನ ದಿನ ವಿಶೇಷಗಳು ಬಗ್ಗೆ ಹೇಳ್ತಾ, ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಸಾಮಾಜಿಕ ಮಾಧ್ಯಮ ದೊಡ್ಡದೊಂದು ಪಾತ್ರವನ್ನು ವಹಿಸುತ್ತೆ. ಸಾಮಾಜಿಕ ಮಾಧ್ಯಮದ ಮೂಲಕ ಸಂವಹನವನ್ನು ನಡೆಸತಕ್ಕಂಥ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳತಕ್ಕಂತಹ ನಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಚರ್ಚಿಸ್ತಕ್ಕಂಥ ವಿಧಾನ ಇವತ್ತು ತುಂಬಾ ಬದಲಾಗೋಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಪ್ರಪಂಚ ಮತ್ತು ನೈಜ ಪ್ರಪಂಚ ಬಹಳ ಪರಸ್ಪರ ಸಂಪರ್ಕವನ್ನು ಹೊಂದಿದೆ, ತುಂಬ ಹತ್ತಿರದ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು. ಇದರ ಮೂಲಕ ನಾವು ಕೆಲವು ಸೆಕೆಂಡ್ಗಳಲ್ಲಿ ಪ್ರಪಂಚದ ಯಾವುದೇ ಮೂಲೆಯೊಂದಿಗೆ ಸಂಪರ್ಕವನ್ನು ಸಾಧಿಸಬಹುದು. ಆ ಕಾರಣಕ್ಕಾಗಿ ಇವತ್ತು ಪ್ರತಿ ವರ್ಷ ನಾವು ಜೂನ್ 30 ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಸಕಾರ

ಚಂದ್ರಮುಖಿ ಪ್ರಾಣಸಖಿ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೆ ತರಲು ನಿರ್ಧರಿಸಿದೆ. ಜುಲೈ 2ರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಕಾಂಗೋ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಲ್ಲಿನ ವಿದೇಶಾಂಗ ಸಚಿವೆ ಥೆರೇಸ್ ಕೈಕ್ವಾಂಬಾ ವ್ಯಾಗ್ನರ್ ಮತ್ತು ಸರ್ಕಾರ ಹಾಗೂ ದೇಶದ ಜನತೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಶುಭಾಶಯ ಕೋರಿದ್ದಾರೆ. ಜುಲೈ 3ರಿಂದ ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ಧತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆ ನಡೆಸಲಿದ್ದಾರೆ. ಬಳಿಕ ಅವರು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನಿಯೋಗವನ್ನು ಭೇಟಿ ಮಾಡಲಿದ್ದಾರೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶನಾಲಯವು ತನ್ನ ಅಂತರ ವಿಭಾಗ ಸಾಂಸ್ಕೃತಿಕ ಉತ್ಸವ ಬಿಸಿಯೋತ್ಸವ 3.0 ಎರಡನೇ ದಿನದ ಕಾರ್ಯಕ್ರಮವನ್ನು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಲಿದೆ. ನಿನ್ನೆಯಿಂದ ಆಯೋಜಿಸಲಾಗಿರುವ ಕಾರ್ಯಕ್ರಮದ ಭಾಗವಾಗಿ ನೃತ್ಯ, ಚಿತ್ರಕಲೆ, ಸಂಗೀತ, ನಾಟಕ, ರಂಗೋಲಿ ಮತ್ತು ವಸ್ತ್ರ ವಿನ್ಯಾಸ ಪ್ರದರ್ಶನ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ಡ್ರಾನಲ್ಲಿ ಅಂತ್ಯಗೊಂಡ ಬೆನ್ನಲ್ಲೇ ನಡೆದ ಪೆನಾಲ್ಟಿ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ನಾನು ಸಂಗೀತ ನಿರ್ದೇಶಕ ಗೀತ ರಚನೆಕಾರ ವಿ ಮನೋಹರ್, ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನೀವು ಟೈಮ್ ಸಿಕ್ಕಾಗ ಕೇಳಿ. ಥ್ಯಾಂಕ್ ಯು.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
2: ಹತ್ತು ಗಂಟೆಯ 5:12 ನೀವೆಲ್ಲ ಕಾಯ್ತಾ ಇರತಕ್ಕಂತಹ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದಿಷ್ಟು ಸುಮಧುರ ಗೀತೆಗಳನ್ನು, ಅಪರೂಪದ ಗೀತೆಗಳನ್ನು ಕೇಳ್ತಾ ಸಾಗುವ ಒಂದು ಗಂಟೆಯ ಅವಧಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ. ಕಾರ್ಯಕ್ರಮದ ಆರಂಭಕ್ಕೆ ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ತಾಯಿಗೆ ತಕ್ಕ ಮಗ ಚಿತ್ರ ತೆರೆಕಂಡದ್ದು 1978 ಡಾಕ್ಟರ್ ರಾಜ್, ಟಿ ಎಲ್ ಬಾಲಕೃಷ್ಣ, ತುಗುದೀಪ್ ಶ್ರೀನಿವಾಸ್, ಪದ್ಮಪ್ರಿಯ ಮುಂತಾದವರು ತಾರಾಗಣದಲ್ಲಿದ್ದರು. ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು, ತಾಯಿಗೆ ತಕ್ಕ ಮಗ ಚಿತ್ರ. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

ಹಲೆಮನೆ ಚಿತ್ರಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದ್ಯವರ ಸಂಗೀತ ಬಿತ್ತು. ಹಲೆಮನೆ ಚಿತ್ರ ತೆರೆ ಕಂಡದ್ದು 1981 ಸುರೇಶ್ ಬಿಳಿಕರಿದ್ದರು. ರೂಪಾ ಚಕ್ರವರ್ತಿ, ಮೋಹನ್ ಕುಮಾರ್, ಸುರೇಖಾ ಮುಂತಾದವರು ತಾರಾಗಣದಲ್ಲಿದ್ದರು. ಮೋಹನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು ಹಲೆಮನೆ. ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಏನು ಅಂತ ಹೇಳಿದ್ರೆ, ನಮಗೆ ಈ ಚಿತ್ರದ ಗೀತೆ ಪ್ರಸಾರ ಮಾಡಿ, ಈ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮ ಗೀತೆಗಳು ಪ್ರಸಾರವಾಗ್ತಕ್ಕಂಥದ್ದು, ನೀವು ಕರೆ ಮಾಡಿ ನಿಮ್ಮ ಗೀತೆಯನ್ನು ಕೇಳಬೇಕಾಗಿರೋದು 12:05.

ನಿಮಿಷಕ್ಕೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ, ಹಾಗೆ ಸಂದೇಶಗಳನ್ನು ಕಳಿಸಿ ಚಿತ್ರಗೀತೆಗಳನ್ನು ಕೇಳುವ ಸಮಯವೇ ಬೇರೆ ಇರುತ್ತೆ. ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಹಾಗೆ ನಿಮ್ಮ ಸಂದೇಶಗಳು ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬಂದರೆ ಮಾತ್ರ ಆ ಗೀತೆಗಳು ಪ್ರಸಾರವಾಗುತ್ತೆ. ಮುಂಚಿತವಾಗಿ ನೀವು ಸಂದೇಶವನ್ನು ಕಳಿಸಿದ್ರೆ ಆ ಗೀತೆಗಳು ಪ್ರಸಾರವಾಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮುಂದಿನ ಗೀತೆ ಪ್ರಸಾರವಾಗುತ್ತೆ, ರೌಡಿ ರಂಗಣ್ಣ ಚಿತ್ರದ ಗೀತೆ. ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ರೌಡಿ ರಂಗಣ್ಣ ಚಿತ್ರ ತೆರೆ ಕಂಡದ್ದು 1968. ಆರ್ ರಾಮಮೂರ್ತಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್, ರಾಜಶಂಕರ್, ಟಿ ಎನ್ ಬಾಲಕೃಷ್ಣ, ಜಯಂತಿ, ರಮಾದೇವಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಆನಂದದ ಹೊಳೆ, ಅನುರಾಗದ ಮಳೆ, ಹಾಗೆ ಸುಂದರ ಗೀತೆಗಳ ಹೊಳೆಯೂ ಕೂಡ ವಿವಿಧ ಭಾರತಿಯಲ್ಲಿ ಸದಾ ಹರಿತಾ ಇರಲಿ ಅಂತೇಳಿ ಹೇಳ್ತಾ ಮೂಡಿ ಬಂದ ಗೀತೆ ಕಪ್ಪು ಬಿಳುಪು ಚಿತ್ರದಾಗಿತ್ತು. ಪಿ ಸುಶೀಲಾ ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿತ್ತು. ಕಪ್ಪು ಬಿಳುಪು ಚಿತ್ರ ತೆರೆ ಕಂಡದ್ದು 1969 ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಕಲ್ಪನಾ, ಸುದರ್ಶನ್, ರಾಜೇಶ್, ರಮೇಶ್ಚಂದ್ರ, ಶಾಸ್ತ್ರಿ ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಇವಾಗ ಪ್ರಸಾರವಾಗುತ್ತೆ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ. ಮೊದಲನೇ ಗೀತೆ ಪ್ರಸಾರವಾಗುತ್ತೆ ಗೋವಾದಲ್ಲಿ CID 999. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಗೋವಾದಲ್ಲಿ CID 999 ಚಿತ್ರ ತೆರೆ ಕಂಡದ್ದು 1968 ದೊರೆ ಭಗವಾನ್ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್, ನರಸಿಂಹರಾಜು, ರಾಘವೇಂದ್ರ ರಾವ್, ಲಕ್ಷ್ಮೀ, ಸುಲೇಖಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಕೇಳ್ತೀರಿ 1969 ತೆರೆ ಕಂಡಂತಹ ಪುಣ್ಯಪುರುಷ ಚಿತ್ರದ ಗೀತೆ. ಕುರ ಸೀತಾರಾಮ ಶಾಸ್ತ್ರಿಗಳ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಪುಣ್ಯಪುರುಷ ಚಿತ್ರದ ನಿರ್ದೇಶನ ಕೆ ಜಾನಕಿರಾಮ್ ಅವರು ಮಾಡಿದರು. ರಾಜೇಶ್, ಪಂಡ್ರಿಬಾಯ್, ನಿರಂಜನ್, ಚಂದ್ರಕಲಾ, ನರಸಿಂಹರಾಜು ಮುಂತಾದವರ ತಾರಾಗಣ ಈ ಚಿತ್ರದಲ್ಲಿ ಇತ್ತು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳನ್ನು ಕೇಳೋಣ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ್ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ್ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಂತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಂತಾ ಇರ್ತೀನಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
5: 10:32:32 ಒಳ್ಳೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಒಂದಿಷ್ಟು ಸುಂದರ ಗೀತೆಗಳೊಂದಿಗೆ ಸಾಗ್ತಾ 1 ಗಂಟೆಯ ಅವಧಿಯ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಹಳೆಯ ಅಪರೂಪದ ಗೀತೆಗಳು ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಸಂದೇಶಗಳು ಬಂದಿದೆ. ಸ್ವಪ್ನ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಸ್ವಪ್ನ ಚಿತ್ರ ತೆರೆ ಕಂಡದ್ದು 1961ರಲ್ಲಿ. ರಾಜಾ, ಸ್ವಪ್ನ, ರಾಮ್ಜಿ, ಕಲ್ಪನಾ, ಪದ್ಮಾ ಮುಂತಾದವರು ತಾರಾಗಣದಲ್ಲಿ ಇದ್ದರು. ದಾಸರಿ ನಾರಾಯಣರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಸ್ವಪ್ನ ಚಿತ್ರದ ಗೀತೆ ಈ ಹೊತ್ತಿನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಸುಂದರ ಗೀತೆಗಳ ಸಂಭ್ರಮ ಸಂಗಮ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು ಗಾಂಧಿನಗರ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಗಾಂಧಿನಗರ ಚಿತ್ರ ತೆರೆಕಂಡದ್ದು 1968 ಕೆ ಎಸ್ ಎಲ್ ಸ್ವಾಮಿನವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ಡಾಕ್ಟರ್ ರಾಜ್, ಕಲ್ಪನಾ, ಜಯಶ್ರೀ, ರಮಾದೇವಿ, ದ್ವಾರಕೀಶ್, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಮುಂದಿನ ಗೀತೆ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗಾಳಿಮಾತು ಚಿತ್ರದಿಂದ ಆಯ್ದ ಒಂದು ಗೀತೆ ಪ್ರಸಾರವಾಗುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. 1981 ಮೂಡಿಬಂತು ಈ ಚಿತ್ರ ಗಾಳಿಮಾತು. ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಲಕ್ಷ್ಮೀ, ಜೈ ಜಗದೀಶ್, ಲೀಲಾವತಿ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು.

ಗೀತಾ ಚಿತ್ರದ ಗೀತೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿತ್ತು. 1981 ತೆರೆ ಕಂಡ ಚಿತ್ರ ಇದು. ಗೀತಾ ಶಂಕರ್ನಾಗ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ಶಂಕರ್ನಾಗ್, ಅಕ್ಷತಾ ರಾವ್, ಸಾವಕಾರ್ ಜಾನಕಿ, ಅಶ್ವಥ್, ಗಾಯತ್ರಿ ಮುಂತಾದವರು ತಾರಾಗಣದಲ್ಲಿ ಇದ್ದರು. ನವರಸಗಳು ಅಂತ ಹೇಳಿದ್ರೆ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭತ್ಸ, ಅದ್ಭುತ ಮತ್ತು ಶಾಂತಿ, ಇಷ್ಟು ರಸಗಳನ್ನು ಒಳಗೊಂಡಂತಹ ಗೀತೆಗಳು ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಹಾಗೆ ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗತ್ತೆ. ಈಗ ಪ್ರಸಾರವಾಗುತ್ತೆ ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆ. ಪಿ ಸುಶೀಲ ಅವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. 1972 ತೆರೆ ಕಂಡ ಚಿತ್ರ ಇದು. ಗೀತಪ್ರಿಯ ಅವರ ನಿರ್ದೇಶನದಲ್ಲೇ ಈ ಚಿತ್ರ ಮೂಡಿ ಬಂತು. ಕಲ್ಪನಾ, ಉದಯಕುಮಾರ್, ನರಸಿಂಹರಾಜು, ಜಯ, ರಾಜಾನಂದ್ ಮುಂತಾದವರು ತಾರಾಗಣದಲ್ಲಿದ್ದರು. ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಸ್ಪೋರ್ಟ್ಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಬಂದ್ವಿ. ಒಂದು ಗಂಟೆ ಇನ್ನೇನು ಮುಗದೇ ಹೋಗುತ್ತೆ. ಇನ್ನೊಂದು 4-5 ನಿಮಿಷದಲ್ಲಿ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಬಗ್ಗೆ ಮುಗಿಸುವ ಸಮಯ ಕೂಡ ಬರುತ್ತೆ. ನಾಗರಹ ಉಚಿತದ ಗೀತೆ ಪ್ರಸಾರವಾಗುತ್ತೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ನಾಗರಹ ಉಚಿತ ತೆರೆಕಂಡದ್ದು 1972 ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ವಿಷ್ಣುವರ್ಧನ್, ಆರತಿ, ಅಶ್ವಥ್, ಅಂಬರೀಷ್, ಶಿವರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಈ ಚಿತ್ರದ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ವ್ಯವಹಾರದ ಸುಲಭತೆ ಮತ್ತು ಜೀವನದ ಸುಲಭತೆ ಸುಧಾರಿಸುವ ನಿಟ್ಟಿನಲ್ಲಿ ಕೈಗೊಳ್ಳಲಾಗಿರುವ ಪ್ರಮುಖ ಸುಧಾರಣೆಗಳ ಪ್ರಗತಿ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಎಲ್ಲಾ ಕೇಂದ್ರ ಸಚಿವಾಲಯಗಳು ಹಾಗೂ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗಿನ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಂಜಿನಿಯರಿಂಗ್, ಮಾನವಶಕ್ತಿ ಮತ್ತು ಪ್ರತಿಭೆಯಲ್ಲಿ ಚೀನಾಗೆ ನಿಜವಾದ ಪೈಪೋಟಿ ನೀಡಬಲ್ಲ ಏಕೈಕ ರಾಷ್ಟ ಭಾರತ ಎಂದು ಅಮೆರಿಕದ ಆರ್ಥಿಕ ಪ್ರಗತಿ, ಇಂಧನ ಮತ್ತು ಪರಿಸರ ವಿಭಾಗದ ಸಹಾಯಕ ಕಾರ್ಯದರ್ಶಿ ಜೇಕಬ್ ಹೆಲ್ಬರ್ಗ್ ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ ಭಾರತ ಅಮೆರಿಕ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ನಾಯಕತ್ವ ಶೃಂಗಸಭೆಯಲ್ಲಿ ಅವರು ಮಾತನಾಡಿದರು. ಉತ್ತರ ಅಮೆರಿಕದ ಪ್ರತಿಷ್ಠಿತ ಸಮ್ಮರ್ ಫ್ಯಾನ್ಸಿ ಫುಡ್ ಶೋ 2026ಕ್ಕೆ ಭಾರತದ ಕಾನ್ಸುಲ್ ಜನರಲ್ ಬಿನಯ್ ಶ್ರೀಕಾಂತ್, ಪ್ರಧಾನ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಣಸಿಗ ವಿಕಾಸ್ ಖನ್ನಾ ಅವರು ಜಂಟಿಯಾಗಿ ಭಾರತೀಯ ಪೆವಿಲಿಯನ್ಗೆ ಚಾಲನೆ ನೀಡಿದರು. ರಾಜ್ಯದಲ್ಲಿ ಇಂದಿನಿಂದ ಆರಂಭವಾಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಜತೆಗೆ ಹೊಸ ಮತದಾರರ ನೋಂದಣಿಗೂ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. ಮತದಾರರು ಆನ್ಲೈನ್ನಲ್ಲಿಯೂ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಭಾರತ ಚುನಾವಣಾ ಆಯೋಗದ ವೆಬ್ಸೈಟ್ voters.eci.gov.in ಮತ್ತು ECINET ಮೊಬೈಲ್ ಅಪ್ಲಿಕೇಶನ್ನಲ್ಲೂ ನಮೂನೆ ಭರ್ತಿ ಮಾಡಬಹುದು. ರಾಯಚೂರು ಕೃಷಿ ಇಲಾಖೆಯಿಂದ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರಿಂದ ನೋಂದಣಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 277 ಅಂಕಗಳ ಏರಿಕೆಯೊಂದಿಗೆ 77,006 ಅಂಕಗಳಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 86 ಅಂಕಗಳ ಏರಿಕೆಯೊಂದಿಗೆ 24,032 ಅಂಕಗಳಲ್ಲಿ ವಹಿವಾಟು ನಡೆಸಿದೆ. ಮುಂಬರುವ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ 19 ಸೆಪ್ಟೆಂಬರ್ ಆರಂಭವಾಗಲಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇಂದು ನಡೆದ 32ರ ಘಟ್ಟದ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ನಂತರ ನಡೆದ ಪೆನಾಲ್ಟಿ ಶೂಟೌಟ್ನಲ್ಲಿ ಮೊರಾಕೋ ತಂಡ 3-2 ಗೋಲುಗಳ ಅಂತರದಲ್ಲಿ ನೆದರ್ಲ್ಯಾಂಡ್ ತಂಡವನ್ನು ಮಣಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
0: ಕೆಳಗಡೆ ಸಮಯ ಆಗಿದೆ 11:03:50. ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳನ್ನ ಕೇಳುವಂತಹ ಸಮಯ. 11:30 ಕಲಾ ಭಾರತಿ ಕಾರ್ಯಕ್ರಮ, ಎಂದಿನಂತೆ 12:05 ಕರೆಗೊಂದು ಹಾಡು, ನಿಮ್ಮ ಕರೆ ಹಾಗೇನೆ ನಮ್ಮ ಹಾಡು ಆ ಕರೆಗಾಗಿ. ಹಾಗೆಯೇ 1:20 ಗೇಮ್ ಶೋನಲ್ಲಿ ರಸಪ್ರಶ್ನೆ ಇರುತ್ತೆ ಈ ದಿನ. ಇನ್ನು 2:15 ಸ್ಪಂದನ, 2:40 ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಕೇಳಲಿದ್ದೀರಿ. ಈ ದಿನ 4:00 ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಗೆ ಒಂದು ವೇದಿಕೆ. ಈ ಕಾರ್ಯಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಚಿತ್ರದ ನಿರ್ದೇಶಕರಾದಂತಹ ರಾಮೇನಹಳ್ಳಿ ಜಗನ್ನಾಥ್ ಅವರು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ

ಜೊತೆಯಾಗಲಿದ್ದಾರೆ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ತಪ್ಪದೆ ಕಾರ್ಯಕ್ರಮವನ್ನು ಕೇಳ್ತೀರಾ ಅಂತ ಭಾವಿಸ್ತಾ ಮುಂದಿನ ಗೀತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಗೀತೆ ಇದು. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹೂ ಏನು ಹೇಳುತ್ತೆ ಕೇಳೋಣ ಬನ್ನಿ. ಪಂಚತಂತ್ರದ ಚಿತ್ರದ ಗೀತೆ, ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

ಕೈಲಾಶ್ ಖೇರ್ ಮತ್ತು ಪ್ರೇಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೆಡಿ ಚಿತ್ರದ ಗೀತೆಯನ್ನ ಇದುವರೆಗೆ ನೀವು ಕೇಳಿದ್ದು. ಬಿ ಎಸ್ ಮಂಜುನಾಥ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಶಿವಪಾರು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಚೇತನ್ ಸೋಸ್ಕಾ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಹಯಗ್ರೀವ ಚಿತ್ರದ ಗೀತೆ ಸಂಜಿತ್ ಹೆಗ್ಡೆ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಗೀತೆಗಳು ಮೂಡಿ ಬಂದರೆ ನಿಜವಾಗ್ಲೂ ಅದರಲ್ಲಿ ಒಂದು ಬೇರೆಯದ್ದೇ ಖುಷಿ ಇರುತ್ತೆ. ಪದ ಪ್ರಯೋಗ ಪ್ರಾಸ ಎಲ್ಲವೂ ಸೇರಿ ಅರ್ಥಗರ್ಭಿತವಾದಂತಹ ಸಾಲುಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿತ್ತು. ಮಾಧುರಿ ಶೇಷಾದ್ರಿ ಅವರ ಧ್ವನಿಗಳಲ್ಲಿ, ಕೆ ಕಲ್ಯಾಣ್ ಅವರ ರಚನೆ, ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂತು. ಇನ್ನೀಗ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಒಬ್ಬರು ಕಲಾವಿದರ ಬಗ್ಗೆ ಮಾತಾಡ್ತೀವಿ. ಅವರ ಪರಿಚಯ, ಅವರ ಬದುಕು, ಸಾಧನೆ, ಹಾಗೆಯೇ ಚಿತ್ರಗಳು, ಹೇಗೆ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು, ಇವೆಲ್ಲವನ್ನ ತಿಳಿಸ್ತಾ ಹೋಗ್ತೀವಿ. ಆದರೆ ಇವತ್ತು ಯಾರು ಯಾರ ಬಗ್ಗೆ ಮಾತಾಡ್ತೀವಿ ಅನ್ನುವ ನಿಮ್ಮ ಮನಸ್ಸಿನ ಮಾತಿಗೆ ಉತ್ತರ ಒಂದು ಹಾಡಿನ ನಂತರ ನೀಡಲಾಗುತ್ತೆ. 45 ಯಕ್ಕ ಸಂಜುವೆಟ್ಸ್ ಗೀತ ಭಾಗ 2, ಮಾರ್ಟಿನ್ ಹಂಡ್ರೆಡ್ ಆಕ್ಟ್ 1978, ಪ್ಯಾರಿಸ್ ಪ್ರಣಯ, ಬಟರ್ಫ್ಲೈ ಅಮರ್, ಮಾಸ್ತಿಗುಡಿ, ಯು ಟರ್ನ್, ದೊಡ್ಡಮನೆ ಹುಡುಗ, ಕೆಂಡ ಸಂಪಿಗೆ. ಏನಪ್ಪ ಈ ಚಿತ್ರಗಳ ಹೆಸರುಗಳನ್ನು ಯಾಕೆ ಹೇಳ್ತಾ ಇದ್ದೀರಾ ಅಂತ ನಿಮ್ಮ ಪ್ರಶ್ನೆ ಆದರೆ, ಈ ಎಲ್ಲ ಚಿತ್ರಗಳಿಗೂ ಇವತ್ತಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮದ ತಾರೆಗೂ ಒಂದು ಸಂಬಂಧ ಇದೆ. ಹಾಗಾಗಿ ಯಾರು ಅಂತ ನೀವು ತಿಳಿದುಕೊಂಡ್ರೆ ಖಂಡಿತ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ನಂಬರ್ 9489910029489 3091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

ಹೃದಯದಲ್ಲಿ ಹುಳ ಬಿಟ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಹೋತಿಕೇತ ಬಿಟ್ಕೊಂಡವನು ನಾನೊಬ್ನೇ ಅಂತ ಚಿತ್ರದ ಹಾಡಿನ ಸಾಲುಗಳು ಇದುವರೆಗೆ ಹೇಳ್ತಾ ಇತ್ತು. ಗಜಕೇಸರಿ ಚಿತ್ರದ ಗೀತೆ ಟಿಪ್ಪು ಅವರ ಧ್ವನಿಯಲ್ಲಿ ನೀವು ಕೇಳಿದ್ದು. ಇನ್ನು ಯಾರು ಅಂತ ಹೇಳಿ ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ. ಬಹುತೇಕರು ಡೈರೆಕ್ಟರ್ ನಾಗಶೇಖರ್ ಅವರ, ವಿ ಹರಿಕೃಷ್ಣ ಅವರ, ಸಂಪತ್ ಕುಮಾರ್ ಅವರ, ಹಾಗೆಯೇ ರಾಧಿಕಾ ಪಂಡಿತ್ ಅವರ, ಡಾರ್ಲಿಂಗ್ ಕೃಷ್ಣ ಅವರ, ಹೀಗೆ ಅನೇಕ ಹೆಸರುಗಳನ್ನು ಅವರು ಗೆಸ್ ಮಾಡಿ ಬರೆದು ಕಳಿಸಿದ್ದಾರೆ. ನಿಮ್ಮ ಪ್ರಯತ್ನಕ್ಕೆ ಪ್ರೀತಿಯ ಧನ್ಯವಾದಗಳು. ಆದರೆ ನಿಮ್ಮೆಲ್ಲರ ಪ್ರಯತ್ನ ಸ್ವಲ್ಪ ತಪ್ಪಾಗಿದೆ. ಆದರೆ ಚಿತ್ರಗಳ ಹೆಸರನ್ನು ಹೇಳದೆ ಯಾರ ಬಗ್ಗೆ ಅಂತ ನಾ ತಿಳಿಸ್ಲಿಲ್ಲ. ಯಾರು ಅವರು ಅಂದರೆ, ರಾಟೆ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಪಡೆದಂತಹ ಸತ್ಯ ಹೆಗ್ಡೆ ಅವರನ್ನು ಕುರಿತಾದ ಕಲಾ ಭಾರತಿ ಕಾರ್ಯಕ್ರಮ ಈ ದಿನ.

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದುವರೆಗೆ ನೀವು ಕೇಳಿದ್ದು ದುನಿಯಾ ಚಿತ್ರದ ಗೀತೆಯನ್ನ. ದುನಿಯಾ ಚಿತ್ರದ ಮುಖಾಂತರ ಸತ್ಯ ಹೆಗ್ಡೆ ಅವರ ಹೆಸರು ಎಲ್ಲ ಕಡೆ ತಿಳಿಯಲ್ಪಡ್ತು, ಯಾಕೆಂದರೆ ಆ ರೀತಿಯ ಸಿನಿಮಾಟೋಗ್ರಫಿ ಸತ್ಯ ಹೆಗ್ಡೆ ಅವರು ನೀಡಿದ್ರು. ನಮ್ಮದಲ್ಲದ ಮಾಯಾ ಜಗತ್ತನ್ನು ಕಟ್ಕೊಡಬೇಕು, ನಿರ್ದೇಶಕರ ಮನಸ್ಸು ಕನಸುಗಳಿಗೆ ಕ್ಯಾಮರಾ ಕಣ್ಣಿನ ಮುಖಾಂತರ ಬಣ್ಣವನ್ನು ಹಚ್ಚಿ ನಮ್ಮೆಲ್ಲರ ಕಣ್ಣುಗಳನ್ನು ಕೋರೈಸೋ ಹಾಗೆ ದೃಶ್ಯ ಕಾವ್ಯವನ್ನು ಸೆರೆ ಹಿಡಿದು ಅವುಗಳನ್ನು ತೆರೆಯ ಮೇಲೆ ನಮ್ಮ ಮುಂದೆ ತರುವುದು ಸಿಕ್ಕಾಪಟ್ಟೆ ಕಷ್ಟ, ಆದರೆ ಸಾಧ್ಯ ಈ ಕೆಲಸ. ಈ ಒಂದು ಕೆಲಸವನ್ನು ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸತ್ಯ ಹೆಗ್ಡೆಯವರು ಹಲವಾರು ವರ್ಷಗಳಿಂದ ಹತ್ತಾರು ಚಿತ್ರಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಇನ್ನು ಮೈನಾ ಚಿತ್ರ ಯಾರಿಗೆ ತಿಳಿದಿಲ್ಲ ಹೇಳಿ. ರಾಟೆ ಚಿತ್ರದ ಅದರಲ್ಲೂ ಮುತ್ತತ್ತಿ ಫಾರೆಸ್ಟ್ನ ಸೆಕೆಂಡ್ ಹಾಫ್ನ ಎಲ್ಲ ಸನ್ನಿವೇಶಗಳು ನಮಗೆ ತುಂಬ ಒಂದು ಹೊಸ ಜಗತ್ತನ್ನು ಕಟ್ಟಿಕೊಡುತ್ತೆ. ಇನ್ನು ಇವರು ಬಿ ಸಿ ಗೌರಿಶಂಕರ್, ಹಾಗೆಯೇ ಅಶೋಕ್ ಕಶ್ಯಪ್, ಪಿ ರಾಜನ್, ಎಚ್ ಸಿ ವೇಣು, ಪಿ ಕೆ ಎಚ್ ದಾಸ್, ಸುರೇಂದ್ರನಾಥ್ ಬೇಗೂರು, ಕೃಷ್ಣ ಇವರೆಲ್ಲರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಡಾಕ್ಯುಮೆಂಟ್ರಿಗಳಿಗೆ, ಹಾಗೆಯೇ ಅನೇಕ ಜಾಹೀರಾತುಗಳಿಗೆ, ಟೆಲಿವಿಷನ್ ಧಾರಾವಾಹಿಗಳಿಗೆ, ಹೀಗೆ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾ ಬಣ್ಣದ ಲೋಕಕ್ಕೆ, ಪ್ರಪಂಚಕ್ಕೆ ಕಾಲಿಡ್ತಾರೆ. ಸ್ಪರ್ಶ, ಪರ್ವ, ಹೆಚ್ ಟು ಓ ಚಿತ್ರಗಳಲ್ಲೂ ಸಹ ಇವರು ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್, ಸಹಾಯಕ ಛಾಯಾಗ್ರಾಹಕರಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೇನೆ ಸ್ವತಂತ್ರ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದು ತಾಳಿ ಕಟ್ಟುವ ಶುಭ ವೇಳೆ ಈ ಚಿತ್ರದ ಮುಖಾಂತರ. ಆನಂತರ ಯಶವಂತ್ ಮಸಾಲ ಅನ್ನುವಂತಹ ಚಿತ್ರಗಳು ದೊಡ್ಡ ಮಟ್ಟಕ್ಕೆ ಹೆಸರನ್ನು ತಂದುಕೊಡ್ತಿದ್ರು, ಇವರನ್ನು ಗುರುತಿಸುವಲ್ಲಿ ಯಶಸ್ವಿಯಾಗುತ್ತೆ. ನಂತರ ಬಂದಂತಹ ದುನಿಯಾ ಚಿತ್ರ ಇವರು ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಸೂರ್ಯವರ ಬಹುತೇಕ ಎಲ್ಲ ಚಿತ್ರಗಳಲ್ಲೂ ಇವರದ್ದೇ ಸಿನಿಮಾಟೋಗ್ರಫಿ ನಮಗೆ ಕಾಣಲಿಕ್ಕೆ ಸಿಗತ್ತೆ. ಕ್ಯಾಮ್ರಾ ಹಿಡಿದು, ಅದರಲ್ಲೂ ಅಷ್ಟು ದೊಡ್ಡ ಕ್ಯಾಮ್ರಾವನ್ನು ಹಿಡಿದು ಎಲ್ಲ ಸನ್ನಿವೇಶಗಳನ್ನು ನಮಗೆ ನೈಜ ರೀತಿಯಲ್ಲಿ ಕಟ್ಟಿಕೊಡುವಂತಹ ಪರಿ ತುಂಬಾ ಕಷ್ಟದ ಕೆಲಸ ಕೇಳಿದ್ರೆ. ಹಾಗಾಗಿ ಇವರ ಚಿತ್ರಗಳನ್ನು, ಇವರ ಛಾಯಾಗ್ರಹಣದ ಚಿತ್ರಗಳನ್ನು ನೋಡಿಲ್ಲ ಅಂದರೆ ಒಮ್ಮೆ ನೋಡುವಂತಹ ಪ್ರಯತ್ನ ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ

ಇವರ ಕೆಲಸ ಅವ್ರ ಚಿತ್ರಗಳು ಮಾತಾಡುತ್ತೆ, ಹಾಗಾಗಿ ಎಲ್ಲ ಚಿತ್ರಗಳಲ್ಲೂ ಒಂದಷ್ಟು ವಿಶೇಷತೆ ಖಂಡಿತ ಇದೆ. ಈಗಾಗಲೇ ತಿಳಿಸಿದ ಹಾಗೆ ದುನಿಯಾ ಚಿತ್ರದ ಮುಖಾಂತರ ಇವರ ಹೆಸರು ಎಲ್ಲ ಕಡೆ ಪರಿಚಿತವಾಯಿತು. ನಂತರ ಈ ಪ್ರೀತಿ ಒಂಥರ ಚಿತ್ರದಲ್ಲೂ ಇವರದ್ದೇ ಸಿನಿಮಾಟೋಗ್ರಫಿ. ಇಂತಿನ ಪ್ರೀತಿಯ ದೊಡ್ಡ ಮಟ್ಟಕ್ಕೆ ಇವರಿಗೆ ಹೆಸರನ್ನು ತಂದುಕೊಡುತ್ತೆ. ಅಂಬಾರಿ, ಜಂಗ್ಲಿ, ಮನಸಾರೆ, ಗೋಕುಲ, ಜಾಕಿ, ಸಂಜು ವೆಟ್ಸ್ ಗೀತಾ ಭಾಗ ಒಂದು, ಹಾಗೆಯೇ ಹುಡುಗರು, ಶಿವ, ಅಣ್ಣಾ ಬಾಂಡ್, ಮೈನಾ, ಗಜಕೇಸರಿ, 6-5 = 2, ಹಾಗೆಯೇ ಈಗಾಗಲೇ ತಿಳಿಸಿದ ಹಾಗೆ ರಾಟೆ ಚಿತ್ರಕ್ಕೆ ಅತ್ಯುತ್ತಮ ಕರ್ನಾಟಕ ರಾಜ್ಯ ಛಾಯಾಗ್ರಾಹಕ ಪ್ರಶಸ್ತಿ ಇವರ ಪಾಲಾಗುತ್ತೆ. ಇನ್ನು ಆಟಗಾರ, ಕೆಂಡಸಂಪಿಗೆ, ಹೀಗೆ ಇದುವರೆಗೂ ಅನೇಕ ಚಿತ್ರಗಳಿಗೆ ಇವರ ಛಾಯಾಗ್ರಹಣ ಇದೆ. ಸಿಕ್ಕಾಪಟ್ಟೆ ಬ್ಯುಸಿ ಇರುವಂತಹ ಕನ್ನಡದ ಛಾಯಾಗ್ರಾಹಕರಲ್ಲಿ ಇವರೂ ಸಹ ಹಿರಿಯ ಛಾಯಾಗ್ರಾಹಕರಲ್ಲಿ ಒಬ್ಬರು ಅಂತ ಹೇಳ್ಬೋದು.

0: ತಿಂತೀರಾ? ವಾಯ್ಸ್ ಸ್ಟಾಪ್.
1: ಐ ವಿಶ್ ಯು ಅ ಹ್ಯಾಪಿ ಬರ್ತ್ಡೇ.
0: ಥ್ಯಾಂಕ್ ಯು.
1: ಐ ವಿಶ್ ಯು ಅ ಹ್ಯಾಪಿ ಬರ್ತ್ಡೇ.
0: ದಿಗಳು ದಿಮ್ಮಿ
2: ಕುಂಟಿ ಕೋಣ
0: ಕೋಣಕರ್ ಕಪ್ಪಿ

ಸತ್ಯ ಹೆಗ್ಡೆ ಅವರು ಹುಟ್ಟಿದ್ದು 17 ಮೇ 1975. ಪರಮೇಶ್ವರ್ ಹೆಗ್ಡೆ ಹಾಗೆಯೇ ಸಾವಿತ್ರಿ ಇವರ ತಂದೆ ತಾಯಿ, ಹಾಗೆಯೇ ಹಲಿಯಾಲ್ ಉತ್ತರ ಕನ್ನಡದವರು ಇವರು. ಇನ್ನು ಬೆಂಗಳೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇಲ್ಲಿ ಡಿಪ್ಲೊಮೊ ಪದವಿಯನ್ನು 1995 ಸಿನಿಮಾಟೋಗ್ರಫಿನಲ್ಲಿ ಪಡೀತಾರೆ. ನಂತರ ಚಿತ್ರದ ಪಯಣ, ಈಗಾಗಲೇ ಸಾಕಷ್ಟು ಅವರ ಚಿತ್ರಗಳ ಬಗ್ಗೆ, ಅವರ ಆ ಒಂದು ಕೆಲಸದ ಬಗ್ಗೆ ಮಾತನಾಡಿದ್ದೀವಿ. ಇನ್ನು ಅವರ ವೈಯಕ್ತಿಕ ಬದುಕು, ವೃತ್ತಿ ಬದುಕು, ಮುಂಬರುವ ಎಲ್ಲ ಚಿತ್ರಗಳು, ಅವರು ಇಷ್ಟಪಟ್ಟು ಮಾಡುವಂತಹ ಕೆಲಸಗಳು, ಪ್ರಾಜೆಕ್ಟ್ಗಳು, ಎಲ್ಲದಕ್ಕೂ ಅವರಿಗೆ ಒಳ್ಳೆಯದಾಗಲಿ, ಹಾಗೆಯೇ ಅವರಿಗೆ ಶುಭವಾಗಲಿ, ಎಲ್ಲ ಕೆಲಸದಲ್ಲೂ ಗೆಲುವು ಅವರ ಪಾಲಾಗಲಿ, ಇನ್ನಷ್ಟು ಮತ್ತಷ್ಟು ಸೂಪರಾಗಿರುವಂತಹ ದೃಶ್ಯಗಳನ್ನು, ದೃಶ್ಯ ಕಾವ್ಯವನ್ನು ನಮ್ಮ ಮನಸ್ಸು, ಕನಸು, ಇಷ್ಟಪಡುವಂತಹ ಕಣ್ಣುಗಳು ಕುರೈಸುವಂತಹ ಆ ಒಂದು ಚಿತ್ರಣವನ್ನು ನಮಗೆ ನೋಡುವಂತೆ ಆಗಲಿ ಅಂತ ಹೇಳ್ತಾ, ಸಂದೇಶಗಳನ್ನು ನೋಡೋದಾದರೆ ಅನೇಕರು ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಅವರು ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಗೌರಿಬಿದನೂರಿಂದ. ಇನ್ನು ಪುಷ್ಪಾ ಶಾನುಭೋಗರ ಇವರು ಗದಗ್ನಿಂದ, ಛಾಯಾಗ್ರಹಣ ಸುಲಭದ ಮಾತಲ್ಲ, ಅವ್ರ ಬಗ್ಗೆ ಪರಿಚಯ, ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ತಾಲೂಕು ಸುಳೆಬಾವಿ ಇಲ್ಲಿಂದ ಗ್ರಾಮದಿಂದ ಶಿವಾನಂದ್, ಶಶಿಕಲಾ, ಶ್ರವಣ್, ಶ್ರೇಯಸ್ ಇವರು ಹೇಳ್ತಾ ಇದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು, ಹಾಡುಗಳು ಸೂಪರ್ ಅಂತ. ಹಲಸೂರಿನಿಂದ ರಾಜೇಶ್ ಅವರು, ಸತ್ಯ ಹೆಗಡೆ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ, ಛಾಯಾಗ್ರಹಣ ಸೊಗಸಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು, ಹಾಡುಗಳು ಇಷ್ಟ ಆಯಿತು ಅಂತ ಗಣೇಶ್, ಸುಜಾತ, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್ ಇವರೆಲ್ಲರೂ ನಮಗೆ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದುನಿಯಾ ಚಿತ್ರ ನನಗೆ ಫೇವ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರುಣಾ ಮೈತ್ರಿ ಅವರು, ಜೆ ಸಿ ನಗರ, ಪೋಸ್ಟ್ ಆಫೀಸ್ ರಸ್ತೆ, ಇಲ್ಲಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಸತ್ಯ ಹೆಗ್ಡೆ

0: ಸಮಯ ಸರಿಯಾಗಿ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕ್ಷುದ್ರ ಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅನ್ನು ಅಂತಾರಾಷ್ಟ್ರೀಯ

0: ಕ್ಷುದ್ರ ಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೆಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನ ಶಾಸ್ತ್ರಜ್ಞ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಜನ್ಮದಿನವೆಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವೆಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 2026 ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆ ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟ್ರೀಯ ಮಟ್ಟದ ಇನೋವೇಟಿವ್ ಎಜುಕೇಷನಲ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನ್ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಇದ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನನ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು, ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನನ್ಗೆ ತುಂಬಾ ಖುಷಿ ಕೊಡ್ತು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ.
0: ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ 3ನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1ರಿಂದ ಆಗಸ್ಟ್ 11ರವರೆಗೆ ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೇಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್ ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಕೇಳಿದ್ರೆ ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕರೆಗೊಂದು ಹಾಡು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಕಾರ್ಯಕ್ರಮದ ರೂಪುರೇಷೆ ನಿಮಗೆ ಗೊತ್ತೇ ಇದೆ. ನಿರ್ದಿಷ್ಟವಾದ ಸ್ಥಳದಲ್ಲಿ ಅಂದರೆ ನೆಟ್ವರ್ಕ್ ಇರುವ ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ. ಹಾಗೇನೆ ನೀವು ಕರೆ ಮಾಡುವಾಗ ಶಬ್ದ ಇಲ್ಲದೇ ಇರುವಂತಹ ಸ್ಥಳಕ್ಕೆ ಬನ್ನಿ, ಜೊತೆಗೆ ನೆಟ್ವರ್ಕ್ ಜೊತೆಗೆ ನಿಮ್ಮ ರೇಡಿಯೋನ ಸ್ವಿಚ್ ಆಫ್ ಮಾಡಿ ಕರೆಯನ್ನು ಮಾಡಿ. ಹಾಗೆಯೇ ಇತ್ತೀಚೆಗೆ ಕರೆ ಮಾಡಿದವರು ಒಂದು ಸಣ್ಣ ಅಂತರವನ್ನು ಕೊಟ್ಟು ನಿಮ್ಮ ಕರೆಯನ್ನು ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು, ಈ ಸಮಯ ನಮ್ಮ ಜೊತೆ ಮಾತನಾಡಬಹುದು ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0802226927. ಹಾಗೇ 0802226127. ಮತ್ತೊಂದು ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ: 0802223707788. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು.

ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮೊದಲ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ಹಲೋ ಹಲೋ, ಬಹುಶಃ ಸಂಪರ್ಕ ಕಡಿತ ಆಗಿದೆ. ಅವರ ಇಷ್ಟದ ಗೀತೆ ನಾಗರ ಹಾವು ಚಿತ್ರದ ಈ ಗೀತೆ.

0: ಗಾ ಹುಡುಗ ಳೂ ಬಂದಳು. ಪಾಳೆಗಾರ ಚಿತ್ರದ ಗೀತೆ, ಮನು ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ ಆ ಗೀತೆಯ ಸಾಲುಗಳ ಚೆಲುವನ್ನು ಕೇಳಲಿಕ್ಕೆ ನಿಜವಾಗ್ಲೂ ಚಂದ ಅನಿಸುತ್ತೆ. ಮುಂದಿನ ಗೀತೆಗಾಗಿ ನಮಗೆ ಕರೆಯನ್ನ ಮಾಡಿದ್ದಾರೆ ನಮ್ಮ ಗೆಳೆಯರೊಬ್ಬರು. ನಮಸ್ಕಾರ.
1: ನಮಸ್ಕಾರ ಸರ.
0: ನಮಸ್ಕಾರ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಪದ್ಮಾಕರ ಹೊಸಮನೇರಿ, ಗೋಕಾಕ್ ತಾಲೂಕ್, ನಾಗನೂರು ಸರ.
0: ಹಾ ಹಾ, ಗೋಕಾಕ್ ತಾಲೂಕ್
1: ನಾಗನೂರು ಸರ.
0: ನಾಗ್ಲೂರು. ಹೌದ್ರ? ನನಗೂ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸ್ತಾ ಇರೋದು. ಏನ್ ಮಾಡ್ಕೊಂಡಿದಿರಿ? ರೈತರಿದಿರಿ. ಈಗೆಲ್ಲೋ ಬಸ್ ಸ್ಟಾಪ್ ಅಲ್ಲಿ ಇದ್ದಂಗಿದಿರಿ? ಹೌದ್ರ? ತಿಂಡಿ ಮಾಡಿದ್ರ? ಆಯ್ತು ಆಯ್ತು, ತಿಂಡಿ ಆಯ್ತು. ಇನ್ನು ಕಾರ್ಯಕ್ರಮ ಕೇಳ್ತಾ ಇರ್ತೀರಾ ವಿವಿಧ ಭಾರತಿ ಬೆಂಗಳೂರಿಂದ?
1: ಕಾಯಂ ಕೇಳ್ತೀರಿ.
0: ಹಾಡುಗಳು ಕಾರ್ಯಕ್ರಮ ಕೇಳ್ತಾ ಕೆಲಸವನ್ನು ಮಾಡ್ತಾ ಇರ್ತೀರಿ.
1: ಬಹಳ ಕಷ್ಟ ಆಗಿತ್ತು ಸರ್. ಸರಿಯಾಗಿ ಆಲೋಚಿಸಂಗಿಲ್ರಿ, ಹಿಂಗೆಲ್ಲ ಬಹಳ ಸಮಸ್ಯೆ ಇರ್ತಾರೆ.
0: ಇಲ್ಲ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಸಿಗತ್ತೆ, ಕಾಯ್ಬೇಕಷ್ಟೇ ಅಲ್ವಾ?
1: ಹೌದೌದು ಸರ್, ಹೌದೌದು.
0: ಕೆಲವು ಸಾರಿ ಮಳೆನೇ ಬೀಳಲ್ಲ ಅನ್ಕೊಂಡಿರ್ತೀವಿ, ಆ ವರ್ಷ ತುಂಬಾ ಒಳ್ಳೆ ಮಳೆ ಆಗತ್ತೆ ಅಲ್ವಾ?
1: ನೋಡ್ರಿ ಸರ್, ಈ ವಾರದಾಗ ನಮಗ್ ಮಳೆ ಬೇಕಾಗಿತ್ತು ಅವಶ್ಯಕ್ರಿ. ಮಳೆ ಚಲೋ ಆಯ್ತು ಸರ್.
0: ಚಲೋ ಆಯ್ತ್ರಾ? ನೋಡಿ, ಖುಷಿ ಆಯ್ತು. ಬದುಕು ಹಂಗೆ ಅಲ್ವೇನ್ರಿ, ಒಂದ್ಸರಿ ಖುಷಿ ಇರತ್ತೆ, ಒಂದ್ಸರಿ ಸ್ವಲ್ಪ ಬೇಜಾರ್ ಇರತ್ತೆ. ಎರಡನ್ನೂ ಸಮವಾಗಿ ಸ್ವೀಕರಿಸಿದ್ರೆ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಇಲ್ಲಿ ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಬಂಗಾರದ ಮನುಷ್ಯ ಸರ್.
0: ಆಗದು ಎಂದು ಆ ಹಾಡ? ಆಯ್ತು ಆಯ್ತು, ಖಂಡಿತ ಈ ರೀತಿಯ ಗೀತೆಗಳನ್ನ ಕೇಳ್ತಾ ಇದ್ರೆ, ಹೌದೌದು, ಸ್ಫೂರ್ತಿ ಬರುತ್ತೆ. ಕೇಳಿ ಆನಂದಿಸಿ. ನಿಮ್ ಮನೆಯವರೆಲ್ಲ ಆರಾಮಿದಾರ? ಓಕೆ, ಎಲ್ರು ಆರಾಮು, ಎಲ್ರನ್ನು ಕೇಳದೆ ಅಂತ ಹೇಳಿ ಖುಷಿ ಖುಷಿಯಾಗಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ, ನಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇರಿ. ಓಕೆನಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಪ್ರಭಾಕರ್. ನಮಸ್ತೆ.

ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು. ಎಷ್ಟು ಚಂದದ ಸಾಲುಗಳು ಅಲ್ವಾ? ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ, ಹಾಗೆಯೇ ಧೈರ್ಯ ಬರುತ್ತೆ,

0: ಸೋತ ಮನಸ್ಸುಗಳಿಗೆ ಈ ಹಾಡು, ಈ ರೀತಿಯ ಹಾಡುಗಳು ನೆಮ್ಮದಿಯನ್ನು ಕೊಡುತ್ತೆ. ಏನಾದರೂ ಖಂಡಿತ ಸಾಧನೆ ಮಾಡಬಹುದು, ಎಲ್ಲವೂ ನಮ್ಮಿಂದ ಸಾಧ್ಯ ಅನ್ನುವಂತಹ ಭಾವನೆಯನ್ನು ತಂದುಕೊಡುತ್ತೆ. ಮುಂದಿನ ಗೀತೆಗಾಗಿ ನಮಗೆ ಕರೆಯನ್ನ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದೀರಾ?
1: ಸರ್, ನಾವು ಉಳಿಯಾರಿಗೆ ಬಂದಿದ್ದೇವೆ. ಶೀಲಾ ಅಂತ ನಮ್ಮ ಹೆಸರು.
0: ಶೀಲಾ ಅವರು?
1: ಹೌದು ಸರ್.
0: ಏನ್ ಸಮಾಚಾರ ಶೀಲಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ?
1: ಸರ್, ನಾವು ಮಗ ಬಿಡ್ತೀವಿ ಸರ್.
0: ಮಗ ಬಿಡ್ತೀರಿ? ಇನ್ನು ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ, ಯಾವ ಕಾರ್ಯಕ್ರಮ ಇಷ್ಟ ಆಗತ್ತೆ?
1: ಸರ್, ನಮ್ಗೆ ಎಲ್ಲಾದ್ರೂ ಕಾರ್ಯಕ್ರಮ ಇಷ್ಟ ಆಗತ್ತೆ. ಕಲಾ ಭಾರತಿ, ಕರೆಗೊಂದು ಗೀತೆ, ಹಾಡು, ಇದೆಲ್ಲ
0: ಎಲ್ಲ ಹಾಡು ಕಾರ್ಯಕ್ರಮಗಳು ಇಷ್ಟ ಆಗತ್ತೆ.
1: ಹೌದು ಸರ್, ಹೌದು ಸರ್. ಮಜಾ ಇಟ್ಕೊಂಡು ಕೇಳ್ತಾ ಇರ್ತೀವಿ ಸರ್, ಎಫ್ ಎಂ ಹಾಕೊಂಡು. ಡೈಲಿ ಬೆಳಗ್ಗೆ ಆನ್ ಮಾಡಿದ್ರೆ ಸಂಜೆವರೆಗೂ ಕೇಳ್ತಾನೆ ಇರ್ತೀವಿ ಸರ್.
0: ಕೆಲಸ ಮಾಡೋ ಟೈಮಲ್ಲಿ ಈಗ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ, ಹಾಡುಗಳು ಪ್ರಸಾರ ಆಗ್ತಾ ಇರುತ್ತೆ, ನಿಮ್ಗೆ ತೊಂದ್ರೆ ಅನ್ಸಲ್ವಾ? ಏನು ಇಷ್ಟ ಆಗುತ್ತೆ?
1: ಇಲ್ಲ ಸರ್, ತೊಂದ್ರೆ ಏನಿಲ್ಲ ಸರ್. ಈಗ ನಮಗೆ ರೇಡಿಯೋ ಆಡ್ತಾ ಇದ್ರೇನೆ ನಮಗೆ ಕೆಲಸ ಮಾಡೋಕ್ಕಿಂತ ಹುಮ್ಮಸ್ ಬರುತ್ತೆ ಸರ್.
0: ಸುಮ್ಮನೆ ಕೇಳಿದೆ ಈ ಪ್ರಶ್ನೆ, ನೋಡೋಣ ಏನು ಹೇಳ್ತೀರಾ ಅಂತ.
1: ಇಲ್ಲ ಸರ್, ನಮಗೆ ಯಾವಾಗಲೂ ಹಾಡುಗಳು ಗುಣಿಸ್ಕೊಂಡೇ ಕೆಲಸ ಮಾಡೋದು ರೂಢಿ.
0: ವಿವಿಧ ಭಾರತಿ ಕೇಳ್ತಾ ಇದ್ರೆ ಕೆಲಸ ಇನ್ನು ಚೆನ್ನಾಗುತ್ತೆ, ದುಪ್ಪಟ್ಟಾಗತ್ತೆ, ತೊಂದ್ರೆ ಯಾಕಾಗತ್ತೆ ಅಲ್ವಾ?
1: ಹೌದು ಸರ್, ಕರೆಂಟ್ ಹೋದ್ರು ಸರಿ, ಫೋನ್ ಅಲ್ಲಾದ್ರೂ ಹಾಕೊಂಡು ಆರಾಮ ಕುತ್ಕೊಂಡು ಕೇಳ್ತಾ ಇರೋಣ ಅನ್ಸುತ್ತೆ.
0: ಅದೊಂದು ಸೌಲಭ್ಯ ಈಗ ಎಲ್ಲ ಲಭ್ಯ ಇರೋದ್ರಿಂದ ವಿಶ್ವದ ಎಲ್ಲೇ ಇದ್ರು ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳಬಹುದು. AR ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸಹ ನಮ್ಮ ಕಾರ್ಯಕ್ರಮಗಳನ್ನ, ಎಲ್ಲ ವಾಹಿನಿಯ ಕಾರ್ಯಕ್ರಮಗಳನ್ನ ಕೇಳಬಹುದು. ಓಕೆನಾ? ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಪರಶುರಾಮ ಚಿತ್ರದ ಸರ್,
0: ನಗುತ್ತಾ ನಗುತ್ತಾ ಬಾಳು.
1: ಹೌದು ಸರ್, ನಮ್ ತಾಯಿ ಒಂದು ಹುಟ್ಟಿದ ಹಬ್ಬ ಇದೆ ಸರ್ ಇವತ್ತು.
0: ಅದಕ್ಕೋಸ್ಕರ ಈ ಗೀತೆಯನ್ನು ಕೇಳಬೇಕು ಅನ್ಕೋತೀರಾ?
1: ಹೌದು ಸರ್, ಹೌದು ಸರ್.
0: ಅವ್ರ ಹೆಸರು?
1: ಅವ್ರ ಹೆಸರು ಜಯಲಕ್ಷ್ಮಿ ಅಂತ ಸರ್.
0: ಜಯಲಕ್ಷ್ಮಿ ಅವರು
1: ಅವ್ರೊಂಚೂರು ಮಾತಾಡ್ತಾರೆ ಸರ್,
0: ಕೊಡಿ.
1: ಓಕೆ, ಹಲೋ
0: ಜಯಲಕ್ಷ್ಮಿ ಅವರೇ, ನಮಸ್ಕಾರ. ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಹೇಳಿ ಜಯಲಕ್ಷ್ಮಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಸೊ ನಿಮ್ಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡೋದಾ?
1: ಹೌದು ಸರ್, ಮಕ್ಕಳ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ಬಂದಿರೋದ್ರಿಂದ ಅಪೇಕ್ಷೆ ಮೇರೆಗೆ ನಮ್ಮ ಹುಟ್ಟೋದ ಹಬ್ಬದ ಪ್ರಯುಕ್ತ ಹಾಡು ಹಾಕಿ ಅಂತ ಕೇಳ್ತಾ ಇದ್ದೆ.
0: ನಗ್ತಾ ನಗ್ತಾ ಹೀಗೆ ಖುಷಿ ಖುಷಿಯಾಗಿರಿ.
1: ಖಂಡಿತ ಸರ್, ಖಂಡಿತ ಸರ್, ಖಂಡಿತ.
0: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಸರ್,
0: ನಮಸ್ತೆ. ಎವರ್ಗ್ರೀನ್ ಗೀತೆ ಪರಶುರಾಮ್ ಚಿತ್ರದ್ದು. ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವ ಈ ದಿನದ ಎಲ್ಲರಿಗೂ ಈ ಗೀತೆ.

0: ಸಂತೋಷ ಎಲ್ಲರಿಗೂ ಪ್ರತಿದಿನ ಉಡುಗೊರೆಯಾಗಿ ಸಿಗ್ಲಿ ಅಂತ ಆಶಿಸ್ತಾ ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ ಬಗ್ಗೆ ತಿಳಿಸಿ.
1: ಸರ್, ನನ್ನ ಹೆಸರು ಜಯಮ್ಮ ಅಂತ, ಮಗ್ಡಿ ಮೇನ್ ರೋಡ್ ನೈಸ್ ರೋಡ್ ಗೊಲ್ರಟ್ಟಿಯಿಂದ ಮಾತಾಡ್ತಾ ಇದ್ದೀನಿ.
0: ಜಯಮ್ಮ, ಜಯಮ್ಮ ಏನ್ ಮಾಡ್ಕೊಂಡಿದ್ರಿ?
1: ಸರ್, ನಾವು ಇಬ್ರು ಬ್ಲೈಂಡ್ ಇದ್ದೀವಿ ಸರ್, ಗಂಡ ಹೆಂಡತಿ.
0: ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹಾ ಸರ್, ಮನೇಲಿ ಇದ್ರೆ ಕೇಳ್ತಾನೆ ಇರ್ತೀವಿ ಸರ್.
0: ಇನ್ನು ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಅನ್ಸುತ್ತೆ ನಿಮಗೆ?
1: ಸರ್, ನನಗೆ ರಜತ ಅಂತರಂಗ ಇಷ್ಟ, ಓಲ್ಡ್ ಇಸ್ ಗೋಲ್ಡ್ ಇಷ್ಟ ಸರ್, ಕರೆಗೊಂದು ಹಾಡು ಇಷ್ಟ ಸರ್.
0: ಮಿಸ್ ಮಾಡದೆ ಸಮಯ ಇದ್ದಾಗ ಕೇಳೇ ಕೇಳ್ತೀರಿ?
1: ಹೌದ್ ಸರ್, ನಾವು ಹೊರಗಡೆ ಹೋದ್ರು ಮೊಬೈಲ್ ಅಲ್ಲಿ ಹಾಕೋತೀವಿ, ಕೇಳ್ತಾನೆ ಇರ್ತೀವಿ ಸರ್. ಟಿವಿ ನೋಡೋದ್ ಕಮ್ಮಿ ನಾವು, ಯಾವಾಗ್ಲೂ ಕೇಳ್ತಾನೆ.
0: ರೇಡಿಯೋ ಕೇಳ್ತಾ ಇರ್ತೀರಾ? ಈ ಸಮಯ ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಸರ್, ನಮ್ಗೆ ತವರಿನ ತೊಟ್ಟಿಲು ಚಿತ್ರದಿಂದ ಬ್ರಹ್ಮ ವರದಾಣೆಯಲ್ಲಿ ಅಂತ್ಯ ಎಲ್ಲಿದೆ ಅದು ಇಷ್ಟ ಸರ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ.
1: ಹೌದು ಸರ್.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ. ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ.
1: ಥ್ಯಾಂಕ್ ಯು
0: ಕರೆ ಮಾಡಿದಕ್ಕೆ, ಧನ್ಯವಾದಗಳು. ನಮಸ್ಕಾರ. ಜಯಮ್ಮ.

0: ಕೇಳಿದರೆ 12:43 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಗಮನಕ್ಕೆ ಈ ದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸರಿಯಾಗಿ 4 ಗಂಟೆಗೆ ಹೊಂದಿಸಿ ಬರೆಯಿರಿ ಮತ್ತು ತೀರ್ಥರೂಪ ತಂದೆಯವರಿಗೆ ಚಿತ್ರಗಳ ನಿರ್ದೇಶಕರಾದಂತಹ ರಾಮೇನಹಳ್ಳಿ ಜಗನ್ನಾಥ್ ಅವರು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ತಪ್ಪದೆ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ. ನಿಮ್ಮ ಹೆಸರು?
1: ತೀರ್ಥ ಪ್ರಸಾದ್ ಅಂತ. ದೊಡ್ಡ ಮೇಕೆ ಕುರ್ಕೆ.
0: ದೊಡ್ಡ ಮೇಕೆ ಕುರ್ಕೆ? ಎಲ್ಲಿ ಬರ್ತಿದ್ದು? ಅರಸೀಕೆರೆ ಹತ್ರ?
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಿ ತೀರ್ಥ ಪ್ರಸಾದ್?
1: ನಮ್ದು ಗಂದಿಗೆ ಅಂಗಡಿ ಇದೆ ಸರ್.
0: ಗಂದಿಗೆ ಅಂಗಡಿನಾ? ಗಂದಿಗೆ ಅಂಗಡಿ. ಪೂಜೆ ಸಾಮಗ್ರಿಗಳನ್ನೆಲ್ಲ ಮಾರ್ತೀರಿ?
1: ಯಾವಾಗ್ಲೂ ಕೇಳ್ತಾ ಇರ್ತೀವಿ ಸರ್ ನಾವು. ಎಲ್ಲಾ ಕಡೆ ಪದ ಬಂದ ಸ್ಪಂದನ ಭಾವಗೀತೆ ಭಕ್ತಿಗೀತೆ ಬೆಳಿಗ್ಗೆ ರೇಡಿ ಹಾನು ಮಾಡಿರಿ ಸರ್. ವ್ಯಾಪಾರ ಮಾಡ್ತಾ ಇರ್ತೀವಿ, ಅದ್ರದಕ್ಕೆ ಅದ ಆಟ ಆಡ ಹೇಳ್ತಾ ಇರುತ್ತೆ ಸರ್ ಕಾರ್ಯಕ್ರಮಗಳೆಲ್ಲ.
0: ನಿಮ್ಮ ಹೆಸರು ತುಂಬಾ ವಿಶೇಷವಾಗಿದೆ, ತೀರ್ಥ ಪ್ರಸಾದ್ ಅಂತ ಇಟ್ಕೊಂಡಿದ್ರಿ, ಏನಿದು ಇದರ ಮರ್ಮ ಏನು?
1: ಅದು ನಮ್ಮ ಅಜ್ಜಾರಿತ್ರ ರಸ ಅದು. ಅದೇನೋ ಒಂದು ಭಕ್ತಿ ಇದ್ರ ಮೇಲೆ ತೀರ್ಥ ಪ್ರಸಾದ್ ಅಂತ ಇಟ್ಟಿದ್ದಾರೆ ಸರ್. ನಾನು ಮಾಡಿದ್ರೆ ನೀವು ನಾವು ನಿಮ್ಮ ಕರೆ ಒಂದಿನೂ ಸಿಕ್ಕಿಲ್ಲ ಸರ್, ಇವತ್ತೆ ಫಸ್ಟ್ ಜನವರಿಲಿ ಫೋನ್ ಮಾಡಿದ್ದು ನಾನು.
0: ಆಯ್ತು ಆಯ್ತು. ಅಲ್ಲ, ನೀವು ಪೂಜೆ ಸಾಮಗ್ರಿಗಳನ್ನ ಅಗರಬತ್ತಿ ಎಲ್ಲಾ ಕೊಡ್ತೀರಿ, ಅದಾದ ನಂತರ ತೀರ್ಥ ಪ್ರಸಾದವನ್ನು ಕೊಡ್ತಾರೆ. ಹಾಗಾಗಿ

0: ದೇವಸ್ಥಾನಕ್ಕೆ ಅದು ತಲುಪಿಸಿ ಸರಿಯಾಗುತ್ತೆ ಅಲ್ವಾ,
1: ಎಲ್ಲ ಸಂಪೂರ್ಣ ಆಗುತ್ತೆ ಅಂತನಾ?
0: ಹೌದ್ರಿ ಹೌದ್ರಿ.
1: ಆಯ್ತು ಆಯ್ತು, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿದ್ದು.
0: ಹೌದ್ ಸರ್.
1: ಆಯ್ತು, ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ? ಎಲ್ಲ ನಿಮ್ಮ
0: ಮೂರ್ ಜನ ಇದೀವಿ.
1: ಅಣ್ಣ ತಮ್ಮಂದ್ರ
0: ಅಕ್ಕ ತಂಗಿ? ನಾವು ಈಗ ನಾವು ಮನೇಲಿ ಇರೋದು ನಾವು ನಮ್ಮ ಮನೆಯವರು ನಮ್ಮ ಮಗ
1: ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ
0: ಸರ್?
1: ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತಾ ವಿವಿಧ ಭಾರತಿ ಬೆಂಗಳೂರದ್ದು
0: ನೀವು ಸ್ಟುಡಿಯೋಕ್ಕೂ ಬಂದಿದ್ದೆ ಸರ್.
1: ಹೌದ್ರ, ತುಂಬಾ ಖುಷಿ ಆಯ್ತು ನಿಮ್ಮನ್ ಮಾತಾಡ್ಸಿದ್ದು.
0: ಸ್ಟುಡಿಯೋ ಅರಮನೆ ನೋಡ್ದಂಗ ಸರ್.
1: ಆಯ್ತು ಆಯ್ತು, ಬನ್ನಿ ಯಾವಾಗ ಫ್ರೀ ಇದ್ದಾಗ, ಈ ಕಡೆ ಬಂದಾಗ ದಯವಿಟ್ಟು ಬನ್ನಿ ಅಂತ ಹೇಳ್ತಾ, ನಿಮ್ಮ ಇಷ್ಟದ ಗೀತೆ ಮುರಾರಿ ಚಿತ್ರದಲ್ವಾ?
0: ಅಪರೂಪದ ಹಾಡು ಸರ್.
1: ಅಪರೂಪದ ಹಾಡು, ಆಯ್ತು, ಖಂಡಿತ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ನಿಮಗೆ.
0: ಥ್ಯಾಂಕ್ ಯು ಸರ್.
1: ನಮಸ್ಕಾರ ನಮಸ್ಕಾರ
0: ನಮಸ್ತೆ ಸರ್.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮ್ಮ ಗೆಳೆಯರೊಬ್ಬರು ಕರೆ ಮಾಡಿ ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಹೇಳಿ ಕರೆಯನ್ನು ಕಟ್ ಮಾಡಿದ್ರು. ಅವರಿಗಾಗಿ ನಾನು ನೀನು ಜೋಡಿ ಚಿತ್ರದ ಗೀತೆ ಪ್ರಸಾರ ಆಯಿತು, ರಾಜೇಶ್ ಕೃಷ್ಣನ್ ಮತ್ತು ಸುನಿತಿ ಚೌಹಾನ್ ಅವರ ಧ್ವನಿಯಲ್ಲಿ. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು. ಕರೆ ಮಾಡಿದಂತಹ ಹಾಗೇನೆ ಭಾಗವಹಿಸಿದಂತಹ ಸಂದೇಶಗಳನ್ನು ಕಳಿಸಿರುವಂತಹ ಎಲ್ಲ ಗೆಳೆಯರಿಗೂ ಪ್ರೀತಿಯ ವಂದನೆಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದೆ. ಈ ಮೂಲಕ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಖಾಸಗಿ ಪೆಟ್ರೋಲಿಯಂ ಕಂಪನಿಗಳು ವಿವಿಧ

ತೈಲ ಮಾರುಕಟ್ಟೆ ಕಂಪನಿಗಳ ಲೋಗೋಗಳನ್ನು ಹೊಂದಿರುವ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನು ಮಾರಾಟ ಮಾಡುತ್ತಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ನಕಲಿ ಸೂಚನೆಯನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ತಳ್ಳಿಹಾಕಿದೆ. ಅಂತಾರಾಷ್ಟ್ರೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತದ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಅಫ್ಘಾನಿಸ್ತಾನದ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಮೇಲೆ ಪಾಕಿಸ್ತಾನ ಸೇನೆ ನಡೆಸಿದ ವೈಮಾನಿಕ ದಾಳಿಯನ್ನು ವಿಶ್ವಸಂಸ್ಥೆ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯ ತೀವ್ರವಾಗಿ ಖಂಡಿಸಿದೆ. ಚಿನ್ನದ ಬೆಲೆ ಸತತ ಎರಡನೇ ದಿನ ಇಳಿದಿದೆ. ಬಂಗಾರದ ದರ ಇಂದು 265 ರೂಪಾಯಿಗಳಷ್ಟು ತಗ್ಗಿದೆ. ಈ ಮೂಲಕ ಆಭರಣ ಚಿನ್ನದ ಬೆಲೆ ಮತ್ತೊಮ್ಮೆ 13,000 ರೂಪಾಯಿ ಗಡಿಯೊಳಗೆ ಬಂದಿದೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಕ್ರಿಕೆಟ್ ಟೂರ್ನಿಗಾಗಿ ಭಾರತ ಮಹಿಳಾ ತಂಡವನ್ನು ಪ್ರಕಟಿಸಲಾಗಿದೆ. 15 ಸದಸ್ಯರ ಈ ಬಲಿಷ್ಠ ಪಡೆಯನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಇಂದು ಅರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಇದೇ 32 ಘಟ್ಟದ ಪಂದ್ಯದಲ್ಲಿ ನಾರ್ವೆ ಮತ್ತು ಐವರಿ ಕೋಸ್ಟ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಚಿತ್ರಗೀತೆ ಪ್ರಸಾರ ಆಗುತ್ತೆ. ಇನ್ನು ಗಣೇಶ್ ಹೆಬ್ರಿ ಇವರು ಸತ್ಯ ಹೆಗ್ಡೆ ಅವರ ಮೊದಲ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ನಾನು ಕಾರ್ಕಳದಲ್ಲಿ ಇದ್ದೆ, ನೋಡಿದ್ದೆ ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ಅನೇಕ ಗೆಳೆಯರು ಇವತ್ತಿನ ಕಾರ್ಯಕ್ರಮಗಳು ಇಷ್ಟ ಆಗ್ತಿದೆ, ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳಿ ಮೆಸೇಜ್ ಮಾಡ್ತಾನೆ ಇದ್ದಾರೆ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಗೀತೆ ಟಿಪ್ಪು ಮತ್ತು ಆಕಾಂಕ್ಷಾ ಬಾದಾಮಿ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ.

ಜಿದ್ದಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಗಿರಿಧರ್ ದಿವಾನ್ ಅವರ ಸಂಗೀತ ನಿರ್ದೇಶನ, ಯೋಗರಾಜ್ ಭಟ್ ಅವರ ರಚನೆಯಲ್ಲಿ ಗೀತೆ ಮೂಡಿಬಂತು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ. ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುಲೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ಧರಾಗಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ ಏರ್ಪಡಿಸುವ ನಿಟ್ಟಿನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿವರ್ಷ ಜೂನ್ 30 ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಬೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ಧ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು 1 ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 ಕೋಟಿ ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. June 30-July 29 ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ BLO ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, September 4 ಆಕ್ಷೇಪಣೆಯ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ October 7 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟ್ರೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ 6 ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ, ಧರ್ಮ ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ BCCI ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ September 19 ಆರಂಭವಾಗಲಿದ್ದು October 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ICC ಮಹಿಳಾ T20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ UPI ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ SIR ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ BCCI. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1800

0: 2025 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

1:21:52 ಈ ಸಮಯ ಗೇಮ್ ಶೋ ಕಾರ್ಯಕ್ರಮದು. ಇವತ್ತಿನ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕ್ವಿಜ್ ಕಾರ್ಯಕ್ರಮ ನಿಮಗಾಗಿ ಪ್ರಸಾರ ಆಗುತ್ತೆ. ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಪ್ರಶ್ನೆ ನಿಮಗೆ ನೀಡಲಾಗುತ್ತೆ. ಪ್ರಶ್ನೆಗೆ ಉತ್ತರವನ್ನು ನೀವು ಸಂದೇಶದ ಮುಖಾಂತರ ನಮಗೆ ತಿಳಿಸಬೇಕಾಗತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9489310129 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ನೆನಪಿರಲಿ, ನಿಮ್ಮ ಹೆಸರು ಮತ್ತು ಸ್ಥಳ ಹಾಗೆಯೇ ಉತ್ತರ, ಅಥವಾ ಉತ್ತರ ನಿಮ್ಮ ಹೆಸರು ಮತ್ತು ಸ್ಥಳ, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ ಅಂತ ಹೇಳ್ತಾ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ ಹೀಗಿದೆ. ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದ್ದು ಮನೆಯ ನೊಣ. ನಮ್ಮೆಲ್ಲರ ಮನೆಯಲ್ಲಿ ಈ ನೊಣವನ್ನು ಒಮ್ಮೆಯಾದರೂ ನೋಡಿರ್ತೀವಿ, ಓಡಿಸಿರ್ತೀವಿ, ಯಾಕಾದರೂ ಬರುತ್ತೋ ಅಂತ ಅಂದ್ಕೋತೀವಿ. ಆಹಾರದ ಮೇಲೆ ಕೂತ್ಕೊಂಡ್ರೆ ತೊಂದರೆ ಖಂಡಿತ. ಹಾಗಾಗಿ ಈ ಮನೆಯ ನೊಣದ ಸರಾಸರಿ ಆಯಸ್ಸು ಎಷ್ಟು? ವಾಟ್ ಈಸ್ ದ ಏಜ್ ಆಫ್ ಹೌಸ್ ಫ್ಲೈ? ಓಕೆನಾ? ಮನೆಯ ನೊಣದ ಸರಾಸರಿ ಆಯಸ್ಸೆಷ್ಟು? ಇದು ಪ್ರಶ್ನೆ. ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸ್ತೀರಾ ಅಂತ.

ಅನೇಕ ಗೆಳೆಯರು ಉತ್ತರಗಳನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ಬೇರೆ ಮಾಹಿತಿ ಯಾವುದನ್ನು ಇಲ್ಲಿ ಕಳಿಸಬೇಡಿ ಈ ಕ್ಷಣಕ್ಕೆ. ಯಾಕೆ ಅಂದರೆ ಬೇರೆಯವರ ಸಂದೇಶಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ, ಹಾಗೆಯೇ ಮಾಹಿತಿಯನ್ನು ಕಳಿಸಿದ್ರೆ ಅದು ದೊಡ್ಡ ಸಂದೇಶವಾಗುತ್ತೆ. ಹಾಗಾಗಿ ಬೇರೆ ಮಾಹಿತಿಗಳನ್ನು ಯಾವುದನ್ನು ಇಲ್ಲಿ ಬರೆದು ಕಳಿಸ್ಬೇಡಿ. ಇನ್ನು ಪ್ರಶ್ನೆ ಸುಲಭವಾಗಿತ್ತು, ಆದರೆ ನಿರ್ದಿಷ್ಟವಾದ ಉತ್ತರವನ್ನು ಬಯಸ್ತಾ ಇದ್ದೀನಿ. ನೀವು ಈಗ 10-15 ದಿನ, 20-25 ದಿನ, 30-35 ದಿನ, 1 ತಿಂಗಳು, 3 ತಿಂಗಳು ಈ ಥರ ಬರೆಯೋದ್ರ ಬದಲು ಎಷ್ಟು ದಿನ, ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಅದು ಬದುಕಿರುತ್ತೆ, ಅಂದರೆ ಮನೆಯ ನೊಣದ ಸರಾಸರಿ ಆಯಸ್ಸು ಎಷ್ಟು ಅಂತ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ದಿನಗಳನ್ನು ಹೇಳಬೇಕು. ನೀವು ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಅದು ತುಂಬ ಅಂತರವಾಗುತ್ತೆ, ಆಗ ನಿರ್ದಿಷ್ಟ ಉತ್ತರ ನಮಗೆ ಸಿಗೋದಿಲ್ಲ. ಹಾಗಾಗಿ ಈ ರೀತಿಯ ಉತ್ತರವನ್ನು ಕಳಿಸೋದ್ರ ಬದಲು ಕರೆಕ್ಟಾಗಿ ನಿಮಗೆ ಏನು ಸರಿ ಅನಿಸುತ್ತೆ, ಎಷ್ಟು ದಿನ ಇರಬಹುದು ಅಂತ ಅನಿಸುತ್ತೆ, ಅದನ್ನು ಸಂದೇಶದ ಮುಖಾಂತರ ನಮಗೆ ಕಳಿಸ್ತೀರಾ ಅಂತ ಭಾವಿಸ್ತಾ, ಹಲವಾರು ಗೆಳೆಯರು ಮೆಸೇಜ್ಗಳನ್ನೇನೋ ಮಾಡಿದ್ದಾರೆ, ಆದರೆ ಸರಿ ಉತ್ತರವನ್ನು ಬಹುತೇಕರು ಮಾಡಿಲ್ಲ ಅಥವಾ ಈ ದಿನದಿಂದ ಈ ದಿನದವರೆಗೆ ಅಂತ ಒಂದು ಅಂತರವನ್ನು ಬರೆದು ಕಳಿಸಿದ್ದಾರೆ. ಆಗ ಎರಡು ಉತ್ತರ ಆಗುತ್ತೆ ಅಂತ ನಾ ಭಾವಿಸ್ತಾ, ನೀವು ಪರ್ಟಿಕ್ಯುಲರ್ಲಿ ಇಷ್ಟೇ ದಿನ ಅಥವಾ ಇಷ್ಟೇ ವರ್ಷ ಇಷ್ಟೇ ತಿಂಗಳು ಅಂತ ನಿಮಗೆ ಗೊತ್ತಿರುವ ಉತ್ತರವನ್ನು ಬರೆದು ಕಳಿಸಿ. ನಿಮ್ಮ ಹೆಸರು ಮತ್ತು ಸ್ಥಳ, ಬೇರೆ ಯಾವ ಮಾಹಿತಿಯೂ ಬೇಡ, ಅಥವಾ ನಿಮ್ಮ ಹೆಸರಾದರೂ ಸಾಕಾಗತ್ತೆ. ಓಕೆನಾ? ಮುಂದಿನ ಗೀತೆ

ಅನೇಕರ ಉತ್ತರಗಳು ನಮ್ಮಲ್ಲಿಗೆ ಬಂದಿದೆ. ಹಾಗೆಯೇ ಹಲವಾರು ಗೆಳೆಯರು ಪ್ರಶ್ನೆಗಳಿಗೆ 21 ದಿವಸ 30 ದಿವಸ 25 ದಿವಸ 3 ವೀಕ್ಸ್ 20 ಡೇಸ್ ಹಾಗೆಯೇ 15 to 20 days 15 to 30 days ಅಂತೆಲ್ಲ ಹೇಳಿ ಸಂದೇಶಗಳನ್ನು ಕಳಿಸಿದ್ದಾರೆ. 15 to 30 ಅಂತ, 2 ಮಂತ್ಸ್ ಅಂತ, ಹಾಗೆಯೇ ಇನ್ನೂ ಕೆಲವರು 2 ರಿಂದ 4 ವಾರಗಳಿರಬಹುದಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. 30 ದಿನ ಅಂದರೆ 1 ತಿಂಗಳು ಬದುಕಿರಬಹುದಾ ಅಂತ ನನ್ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗೆಯೇ 2 ವೀಕ್ಸ್ ಅಂದರೆ 14 ದಿನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು 20 ದಿನ 2 ತಿಂಗಳು ಅಂತ ಹೇಳಿ ಹಲವಾರು 27 ದಿನ 30 ದಿನ 30 ದಿನ ಹೀಗೆ ಅನೇಕರ ಸಂದೇಶಗಳು 30 ದಿನ 45 ದಿನ 20 ದಿನ 28 ದಿನ ಅಂತ ಹೇಳಿ ಸಂದೇಶಗಳ ಮಹಾಪೂರ ಹರಿದು ಬಂದಿದೆ. ಬಹುತೇಕರು 1 ತಿಂಗಳ ಒಳಗಡೆನೆ ಇದ್ದಾರೆ, ಕೆಲವರು ಮಾತ್ರ 2 ತಿಂಗಳವರೆಗೂ ಹೋಗಿದ್ದಾರೆ. ಇನ್ನು 15 ದಿನದಿಂದ 30 ದಿನ ಅಂತ ಹೇಳಿರೋರು ಉತ್ತರಕ್ಕೆ ಹತ್ತಿರ ಇದ್ದಾರೆ, ತುಂಬ ಹತ್ತಿರ ಇದ್ದಾರೆ. ಇನ್ನು 2 ವಾರ ಅಂತ ಹೇಳಿರೋರು ಸಹ ಉತ್ತರಕ್ಕೆ ಹತ್ತಿರ ಇದ್ದಾರೆ. ಹಾಗಾದರೆ ಸರಿ ಉತ್ತರ ಏನು ಅಂತ ತಿಳಿಯುವಂತಹ ಸಮಯ ಅಲ್ವಾ. ಪ್ರಶ್ನೆ ಏನಪ್ಪ ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಕ್ವಿಜ್ ಕಾರ್ಯಕ್ರಮದಲ್ಲಿ ಮನೆಯ ನೊಣದ ಸರಾಸರಿ ಆಯಸ್ಸು ಎಷ್ಟು ಅನ್ನೋದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ 17 ದಿನ ಅಂತ. ಹಾಗಾಗಿ 17 ದಿನ ಅದು ಬದುಕಿರುತ್ತೆ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ. ಇರಲಿ, ತೊಂದರೆ ಇಲ್ಲ. ಬಹುತೇಕರು ಪ್ರಶ್ನೆಗೆ ನಿಯೋಬೈ ಉತ್ತರಗಳನ್ನು ನೀಡಿರೋದ್ರಿಂದ ಎಲ್ಲ ಉತ್ತರಗಳಿಗೂ ಎಲ್ಲರಿಗೂ ಎಲ್ಲರ ಪ್ರಯತ್ನಕ್ಕೆ ಜೋರಾದ ಚಪ್ಪಾಳೆಯನ್ನು ನೀಡ್ತಾ ಧನ್ಯವಾದಗಳನ್ನು ತಿಳಿಸ್ತಾ, ನೀವು ಹೀಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಸುಲಭ ಅಂತ ನಾ ಹೇಳಲ್ಲ, ಆದರೆ ಖಂಡಿತ ನೀವು ಉತ್ತರಿಸಬಹುದು ಅಂತ ಮಾತ್ರ ಹೇಳಬಲ್ಲೆ. ಪ್ರಶ್ನೆ ಏನಪ್ಪ ಅಂದರೆ ವಿದ್ಯುತ್ ದೀಪಗಳಲ್ಲಿ ಇರುವಂತಹ ಅನಿಲ ಯಾವುದು? ವಿದ್ಯುತ್ ದೀಪಗಳಲ್ಲಿ ಇರುವ ಅನಿಲ ಯಾವುದು? ಇದು ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದೆ.

ಪ್ರಶ್ನೆ ನೋಡೋಣ, ಯಾರು ಸರಿ ಉತ್ತರವನ್ನು ಬರೆದು ಕಳಿಸ್ತಾರೆ ಅಂತ. ನಮ್ಮ ವಾಟ್ಸಪ್ ಸಂಖ್ಯೆ 9483091092. 9483091092 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ಅನೇಕರ ಉತ್ತರಗಳಂತೂ ಹರಿದು ಬರ್ತಾನೆ ಇದೆ. ಸಂದೇಶಗಳು ಸಾಕಷ್ಟು ಇಲ್ಲಿ ನಮ್ಮ ಇನ್ಬಾಕ್ಸ್ ಬಂದು ತಲುಪಿವೆ. ಲೈನಪ್ ಆಗಿದೆ ಅಂತ ಹೇಳ್ತಾ, ಇನ್ನು ಯಾರ ಸಂದೇಶ ಸರಿಯಾಗಿದೆ ಅಂತ ಕೇಳುವ ಮುನ್ನ ಅಥವಾ ಉತ್ತರವನ್ನು ತಿಳಿಯುವ ಮುನ್ನ ಮತ್ತೊಮ್ಮೆ ಪ್ರಶ್ನೆಯನ್ನು ತಿಳಿಸ್ತೀನಿ. ಇಲ್ಲೊಬ್ಬರು ಸಂದೇಶವನ್ನು ಕಳಿಸಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ, ಈಗಷ್ಟೇ ಟ್ಯೂನ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ದೀರಿ, ಖಂಡಿತ ನಿಮ್ಮ ಉತ್ತರಗಳು ಹಾಗೆ ಇರಲಿ, ಮತ್ತೆ ಡಿಲೀಟ್ ಮಾಡಿ ಟೈಪ್ ಮಾಡುವಂತಹ ಕೆಲಸಕ್ಕೆ ಹೋಗಬೇಡಿ ಅಂತ ಹೇಳಿ

ಅಂತ. ವಿದ್ಯುತ್ ದೀಪಗಳಲ್ಲಿ ಇರುವ ಅನಿಲ ಯಾವುದು? ಇದು ಪ್ರಶ್ನೆ ಆಗಿತ್ತು. ವಿದ್ಯುತ್ ದೀಪಗಳಲ್ಲಿ ಇರುವಂತಹ ಅನಿಲ ಯಾವುದು? ದಯವಿಟ್ಟು ಪ್ರಶ್ನೆಯನ್ನು ಟೈಪ್ ಮಾಡಿ ಮತ್ತೆ ಉತ್ತರವನ್ನು ಕಳಿಸುವಂತಹ ಪ್ರಯತ್ನ ಏನು ಮಾಡಬೇಡಿ. ಇಲ್ಲೊಬ್ಬರು ಗೆಳೆಯರು ಪ್ರಶ್ನೆಯನ್ನು ಬರೆದು ಕಳಿಸಿದ್ದಾರೆ. ನಿಮ್ಮ ಉತ್ತರ ಮತ್ತು ನಿಮ್ಮ ಹೆಸರು, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸಬೇಡಿ. ಆ ಬಗ್ಗೆ ಇರುವಂತಹ ಆ ಕಡೆ ಈ ಕಡೆ ಇರುವಂತಹ ಎಲ್ಲ ಮಾಹಿತಿಯನ್ನು ಬರೆದು ಕಳಿಸುವಂತಹ ಪ್ರಯತ್ನ ಬೇಡ ಅಂತ ಹೇಳ್ತಾ ಮುಂದಿನ ಗೀತೆಯ ನಂತರ ಉತ್ತರವನ್ನು ತಿಳಿದುಕೊಳ್ಳೋಣ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ವಿದ್ಯುತ್ ದೀಪಗಳಲ್ಲಿ ಇರುವಂತಹ ಅನಿಲ ಯಾವುದು? ಇದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಆರ್ಗಾನ್. ಇದು ಸರಿಯಾದ ಉತ್ತರ. ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ನೋಡೋದಾದರೆ ಅನೇಕರ ಮೆಸೇಜ್ಗಳು ಇಲ್ಲಿ ಬಂದಿದೆ. ಬಹುತೇಕರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಮನೋಜ್ ಅವರು ತುಮಕೂರಿನಿಂದ, ಹಾಗೆಯೇ YS ಕಾಲೋನಿ ಧಾರವಾಡದಿಂದ ರೇಖಾ ಅಕ್ಕಿ ಇವರು ಸಹ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಇನ್ನು ಬೇರೆ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ ಅಂತ ಎಷ್ಟು ಹೇಳಿದ್ರೂ ಹಾಗೆ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಆಗ ಸಂದೇಶವನ್ನು ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ. ಧಾರವಾಡದಿಂದ ಮಂಜುಶ್ರೀ ಅವರ ಮೆಸೇಜ್ ಸರಿಯಾಗಿದೆ. ಅನಿಲ್ ಚಿರಂಜೀವಿ ತಿಪಟೂರಿನಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 1574, ಬೇರೆ ಮಾಹಿತಿಯನ್ನು ಕಳಿಸ್ಬೇಡಿ. ಹಾಗೆಯೇ ನಮ್ಮ ಗೆಳೆಯರಾದಂತಹ ಕೆಲವರು ಈಗ ಡಿಲೀಟ್ ಮಾಡಿದಾರೆ, ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ಭಾವಿಸ್ತೀನಿ. ನಂಬರ್ ಎಂಡಿಂಗ್ ವಿತ್ 6284 ಇವರ ಉತ್ತರ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್

220 ಇವರ ಉತ್ತರ ಸಹ ಸರಿಯಾಗಿದೆ. ಎಸ್ ಎಂ ಶೋಭಾ ಹಾಸನ್ನಿಂದ ಮೆಸೇಜ್ ಮಾಡಿದ್ದಾರೆ, ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಹಾಗೆಯೇ ಧಾರವಾಡದಿಂದ ರೇಖಾ ಅವರ ಸಂದೇಶ ಬಂದಿದೆ. ಇನ್ನು ಮೀನಾಕ್ಷಿ 8ನೇ ಮೈಲಿ ಇವರು ಉತ್ತರವನ್ನು ನನಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬಿಟ್ಬಿಟ್ಟಿದ್ದಾರೆ. ಹಾಗೆಯೇ ಲಲಿತಾಮಣಿ ಕಳಸಾನಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಡಿ ಸಿ ನಾರಾಯಣಸ್ವಾಮಿ ಮಾಲೂರು ಇಲ್ಲಿಂದ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಗೆಳೆಯರಂಥ ವಾಣಿಶ್ರೀ ಅವರು, ಉದಯ್ ಕರ್ಕೇರಾ ಅವರು ಉಡುಪಿನಿಂದ, ಹಾಗೆಯೇ ಅನೇಕರು ತಪ್ಪು ಉತ್ತರಗಳನ್ನು ಸಹ ಕಳಿಸಿದ್ದಾರೆ, ಆದರೆ ಪ್ರಯತ್ನವನ್ನಂತೂ ಮಾಡಿದ್ದಾರೆ. ಇನ್ನೂ ಕೆಲವರು 3-4 ಉತ್ತರವನ್ನು ಬರೆದು ಕಳಿಸಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರವಿ ಚನ್ನಪಟ್ಟಣದಿಂದ, ನುಂಗಪ್ಪ ಕಾಂಬಾಳೆ ಮೊಳಕಾಲ್ಮೂರು ಇಲ್ಲಿಂದ, ಹಾಗೆಯೇ ಹೊನ್ನೂರು ಅಲಿ ಅವರು ಕಳಿಸಿದ್ದಾರೆ. ವರಲಕ್ಷ್ಮಿ ಪೀಣ್ಯಾನಿಂದ, ಮೀನು ನೇತ್ರ ಕೆಂಗೇರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋರಲ್ಲಿ ಇವರು ಒಬ್ಬರು. ಹಾಗೆಯೇ ಅನೇಕರು ಮೆಸೇಜ್ ಮಾಡಿದ್ದಾರೆ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ಇಲ್ಲಿಂದ, ಜಿ ಎಸ್ ಚಂದನ ಇವರು ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಎರಡು ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ಭಾವಿಸ್ತೀನಿ. ಜಯಶೀಲ ಜೆ ಪಿ ನಗರದಿಂದ, ಹಾಗೆಯೇ ಗೀತಾ ಜೋಶಿ ಅವರು ಕಲಬುರಗಿನಿಂದ, ಇನ್ನು ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ತಪ್ಪು ಉತ್ತರ ಅಂತ ಭಾವಿಸ್ತೀನಿ. ಇನ್ನು ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆಯೇ ಪುಷ್ಪ ಶಾನುಭೋಗರ ಇವರು ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಇನ್ನು ನಮ್ಮ ಅನೇಕರು, ಜಯಶ್ರೀ ಸುನಿಲ್ ಇವರು ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ಇವರ ಉತ್ತರ ಸರಿಯಾಗಿದೆ. ಹಾಗೆಯೇ ಯಾರೆಲ್ಲ ಸರಿ, ರಘು ನಾರಾಯಣ ಬೆಂಗಳೂರಿನಿಂದ, ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ದೀರಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಯಲಿ, ಸದಾ ಹೀಗೆ ನಮ್ಮ ವಿವಿಧ ಭಾರತಿ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ, ಹಾಗೆಯೇ ಎಲ್ಲ ಉತ್ತರಗಳನ್ನು ಕಳಿಸಿರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು ತಿಳಿಸ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಬೇಗ ಬೇಗ ಪ್ರಶ್ನೆಯನ್ನ ಕೇಳ್ತೀನಿ. 3-4 ನಿಮಿಷಗಳ ಕಾಲಾವಕಾಶ ನಿಮಗೆ ಖಂಡಿತ ಇರುತ್ತೆ, ಹಾಗಾಗಿ ಬೇಗ ಉತ್ತರವನ್ನ ನೀಡ್ತೀರಾ ಅಂತ ಭಾವಿಸ್ತಾ, ಜೇಡರ ಹುಳುವಿಗೆ ಎಷ್ಟು ಕಾಲುಗಳು ಇರುತ್ತೆ? ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲೋ ಒಂದು ಸಂದಿಯಲ್ಲಿ ಒಂದು ಜೇಡರ ಹುಳ ಇರುತ್ತೆ, ಹಾಗಾಗಿ ಜೇಡರ ಹುಳುವಿಗೆ ಎಷ್ಟು ಕಾಲುಗಳು ಇವೆ? ಇದು ಪ್ರಶ್ನೆ, ಬೇಗ ಉತ್ತರವನ್ನು ಕಳಿಸಿ. 3-4 ನಿಮಿಷ ಕಾಲಾವಕಾಶ ನಿಮಗಿದೆ.

ಇನ್ನು ಸರಿ ಉತ್ತರ ಏನು ಅಂತ ತಿಳಿಯುವಂತಹ ಸಮಯ. ಹಾಗೇನೆ ಪ್ರಶ್ನೆಯನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಜೇಡರ ಹುಳುವಿಗೆ ಎಷ್ಟು ಕಾಲುಗಳಿವೆ? ಇದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ, ಇನ್ಮೇಲೆ ಖಂಡಿತ ಸಂದೇಶವನ್ನು ಕಳಿಸ್ಬೇಡಿ ಅಂತ ಹೇಳ್ತಾ, ಸರಿಯಾದ ಉತ್ತರ ಆಗಿತ್ತು 6 ಕಾಲುಗಳು ಇರುತ್ತೆ. ಜೇಡರ ಹುಳುವಿಗೆ 6 ಕಾಲುಗಳು. ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಬಹುತೇಕರು 8 ಕಾಲುಗಳಿವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ನಮ್ಮ ಗೆಳೆಯರು ಒಬ್ಬರು ಸರಿಯಾಗಿ ಉತ್ತರವನ್ನು ಕಳಿಸಿರೋರು ಅಂತ ಭಾವಿಸ್ತೀನಿ.

ಇಳಕಲ್ ತಾಲೂಕ್ ಕಂಡಗಲ್ ಗ್ರಾಮ, ಇಲ್ಲಿಂದ ಶ್ಯಾಮೂರ್ತಿ ಇವರು ಸರಿಯಾಗಿ ನಮಗೆ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಇನ್ನು ಅನೇಕರು ಈಗ ಉತ್ತರವನ್ನು ಕಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಬಹುತೇಕರು ಉತ್ತರಗಳನ್ನು ಕಳಿಸಿದ್ರೂ ಸಹ 8 ಅಂತ ಹೇಳಿ ಬರೆದು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಸಂದೇಶಗಳು ಕಾರ್ಯಕ್ರಮದ ಮೇಲಿನ ಪ್ರೀತಿ ಸದಾ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ, ಅನೇಕರು 8 8 ಅಂತ ಬರೆದು ಉತ್ತರವನ್ನು ಕಳಿಸಿದ್ದಾರೆ.

ಸಲಹೋಣಿ ಅಂತ ಹೇಳ್ತಾ ಇವತ್ತಿನ ಗೇಮ್ ಶೋ ಕ್ವಿಜ್ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ಇವತ್ತಿನ ಗೇಮ್ ಶೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: Army Chief General Upendra Dwivedi today said the Indian Army derives its strength not from any single individual, but from the unwavering faith of its soldiers, commanders, veterans, families and the citizens of the country. General Dwivedi said this while relinquishing the appointment as the Chief of Army Staff in New Delhi today. He emphasized that serving in the Indian Army for over four decades has been his greatest privilege. General Dwivedi said the Indian Army has progressively maintained its preparedness, balance and vigilance on every front over the past 2 years.
1: भारतीय सेना के जंबाज सैनिकों ने
2: आर स्टेडफास्ट सोल्जर्स रिमेन्स डिप्लॉयड अक्रॉस माउंटेन्स डेजर्ट ग्लेशियर्स फॉरेस्ट एंड चैलेंजिंग बॉर्डर रीजन सेफगार्डिंग द नेशन अंडर ऑल सर्कमस्टेंसेज दे हैव प्लेड अ वाइटल रोल इन काउंटर टेररिज्म ऑपरेशंस एंड हैव डेमोन्स्ट्रेटेड एक्सेप्शनल करेज एंड रेजिलियंस इन डाइवर्स ऑपरेशनल एनवायरमेंट्स फ्रॉम डेंस फॉरेस्ट टू यूनाइटेड नेशन मिशंस देयर अनवेवरिंग डेडिकेशन डिसिप्लिन एंड प्रोफेशनलिज्म एग्जेम्प्लीफाइज द हाईएस्ट स्टैंडर्ड्स ऑफ सर्विस Operation Sindoor stands as a testament to their valor, operational excellence and steadfast commitment to the nation.
1: Operation Sindoor iska jwalant udaharan.
0: The government has extended the due date for filing of appeals before the Goods and Services Tax Appellate Tribunal, GSTAT, till the 31st of next month. According to the Ministry of Finance, an earlier notification dated September last year had notified today as the last date for filing of appeals before GSTAT. It is noted that the due date has been extended in view of the recent representations from various stakeholders highlighting technical difficulties due to the rush to file appeals on the GSTAT portal. The government has also advised taxpayers to plan their appeal filings well in advance and not wait until the deadline. This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back to the Midday News. India has reaffirmed its strong support for the Financial Action Task Force, describing it as an indispensable pillar of the global fight against terror financing and money laundering. The statement came after Pakistan criticized the FATF following the neighboring country's placement on the organization's grey list for increased monitoring. Speaking at a UN event on the sidelines of Counterterrorism Week, India's permanent representative to the UN, P. Harish, said attempts to question FATF's credibility reflect fear of scrutiny rather than genuine concerns. He said countries receiving adverse FATF assessments should address identified deficiencies and strengthen action against terror financing. Mr. Harish also outlined India's efforts to strengthen its anti-money laundering framework, including tighter regulations for virtual asset service providers and cooperation with FATF on emerging financial risks. India has intensified its humanitarian assistance to earthquake-hit Venezuela under Operation Amistad. The Ministry of External Affairs said India has extended relief efforts with a focus on medical assistance and emergency support for those affected by the disaster. The ministry said Indian rescue and medical teams working alongside the Venezuelan authorities are providing emergency health care, conducting search and rescue operations, and delivering life-saving humanitarian assistance to affected communities. It also noted that the Indian Army Field Hospital is operational and is providing medical care to those injured in the disaster. Earlier yesterday, India had deployed two Indian Air Force C-17 Globemaster aircraft carrying a 41-member rescue team, an Indian Army Field Hospital, 30 tons of relief material, 6 tons of medicines and medical equipment. Diplomatic efforts to reduce tensions in West Asia have encountered an early hurdle as the United States and Iran offer conflicting accounts of the next stage of discussions in Doha. Uncertainty has grown over the future of U.S.-Iran engagement after President Donald Trump indicated that fresh talks could be held in Doha. However, Tehran has firmly rejected the claim, saying no negotiations with the United States are currently planned. Iranian officials maintain that their immediate focus is on implementing the 14-point Memorandum of Understanding before considering discussions on a broader or final agreement. A report.
3: In a fresh diplomatic twist, United States President Donald Trump says an Iranian delegation requested high-level face-to-face talks in Qatar to move forward with the recently announced interim memorandum of understanding aimed at easing tensions in West Asia. But Tehran has denied that claim. Iranian officials say the delegation is traveling to Doha only for technical discussions on implementing existing agreement and no direct negotiations with United States officials are planned. Iranian President Masoud Pezeshkian had also made it clear that Tehran will honor its commitments only if Washington fulfills its own obligations, including easing sanctions and releasing Iranian assets. The contrasting statements underline how fragile the diplomatic process remains despite recent efforts to reduce regional tensions. This is Vinod Kumar for Akashvani News from Dubai.
0: Three more teams have bowed out of the 2026 FIFA World Cup after the opening round of 32 matches. Morocco, Brazil and Paraguay booked their places in the round of 16 with victories over the Netherlands, Japan and Germany respectively. We have a report. Germany suffered a shock exit after losing to Paraguay 4-3 in a penalty shootout defeat in Boston after the match ended 1-1 following extra time. This marks Germany's first ever penalty shootout loss in the World Cup. With this win, Paraguay advances to the World Cup round of 16. In another match, Morocco defeated the Netherlands 3-2 on the penalties after a dramatic 1-1 draw across 120 minutes in round of 32 clash today. Morocco's Ashraf Hakimi and Neil Elanoi tested Dutch goalkeeper Bart Verbruggen, while Mickey van der Ven forced a world-class save from Moroccan keeper Yassine Bounou. Cody Gakpo scored a brilliant opening goal for the Netherlands after receiving a quick pass from Crescencio Somerville. After a chaotic penalty shootout featuring misses from Quinton Timber and Ashraf Hakimi, Ismail Saibari scored a decisive spot kick to send Morocco through. Earlier, Brazil has entered the round of 16 after a 2-1 victory over Japan in Houston, US. Brazil will next face either the Ivory Coast or Norway on Sunday in East Rutherford, New Jersey in the round of 16. With Neelam's report, this is Jigyasa Pandey for Akashvani News, Delhi.
4: The Intermeteorological Department, IMD, issued an orange-colored warning for very heavy rainfall over parts of Uttar Pradesh, Bihar, Madhya Maharashtra, coastal Karnataka, Konkan and Goa for the next 2 days. Similar conditions are also expected over parts of Sikkim, Assam, Meghalaya, Kerala and Mahe, Sub Himal and West Bengal for the day. IMD said a gradual fall in maximum temperatures by 4 to 5 degrees Celsius is expected over northwest India during the next 3 to 4 days. Meanwhile, the Met Department has forecast heat wave conditions over Delhi, Haryana and Chandigarh today. Benchmark domestic equity indices were trading on a flat note during the afternoon session today. The Sensex was down 63 points to 76,665, while the Nifty dipped 9 points to 23,937 when reports last came in. And now before we end the bulletin, the headlines once again. Eurobank launches UPI-based remittance service from Greece to India. Commerce Minister Piyush Goyal calls it a milestone in India's digital payments expansion. Special intensive revision of electoral rolls begins in Delhi and four states. India reaffirms strong support for Financial Action Task Force after Pakistan criticizes grey list monitoring by agency. Uncertainty looms over US and Iran peace negotiations as Tehran rejects US President Trump's claim of meeting in Doha. And Germany knocked out of 2026 FIFA World Cup after facing defeat from Paraguay in a 4-3 penalty shootout. With that, we end the midday news.
5: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಪ್ರೀತಿಯ ಕೇಳುಗರೆ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಿಮ್ಮದೇ ಧ್ವನಿ ವಿ ಕೆ ಸುಮತಿ. ನಿಮ್ಮ ಇಮೇಲ್ಗಳನ್ನು ಮತ್ತು ಪತ್ರಗಳನ್ನು ನೋಡ್ತಾ, ಹಾಗೆ ನಿಮ್ಮ ಕೋಪ, ನಿಮ್ಮ ತಾಪ, ನಿಮ್ಮ ಬಯಕೆ ಎಲ್ಲವನ್ನು ಪೂರೈಸುವ ಒಂದು ಕಾರ್ಯಕ್ರಮ ಸ್ಪಂದನ. ಇದು ನಮ್ಮ ನಿಮ್ಮ ಮಾತು. ನೀವು ಎಷ್ಟೊಂದು ಪ್ರಶ್ನೆಗಳನ್ನು ಒಡಲಲ್ಲಿ ಇಟ್ಕೊಂಡಿರ್ತೀರಾ ಅಂದರೆ ಅಬ್ಬಬ್ಬಬ್ಬಬ್ಬಾ, ಉತ್ತರಗಳನ್ನು ಕೊಡುವಾಗ ನಮಗೆ ಓಹೋ ನಮ್ಮ ಶ್ರೋತೃಗಳು ಹೀಗೆಲ್ಲ ಯೋಚಿಸ್ತಾರಲ್ಲ ಅಂತ ಅನಿಸುತ್ತೆ. ಒಂದು ವಿಶಿಷ್ಟವಾದ ಪತ್ರ ಇದೆ ಇಲ್ಲಿ ಇವತ್ತು. ಪ್ರೇಮಲತಾ ವಜ್ರ ಬಿದರಹಳ್ಳಿ ಅವರು ಕೇಳಿದ್ದಾರೆ. ಇವರು ಹೇಳ್ತಾರೆ, ಅಧಿಕ ಮಾಸ ಬಂದಿದೆ ಈ ಸಲ, ನೀವು ಮಾಸ ತಿಂಗಳು ಹೇಳ್ತೀರಿ, ಆಷಾಢ ಮಾಸ, ಜ್ಯೇಷ್ಠ ಮಾಸ ಅಂತೆಲ್ಲ ಹೇಳ್ತಿರಲ್ಲ, ಇದು ತಪ್ಪಲ್ವಾ ನೀವು ಹೇಳೋದು ಅನ್ನೋದು ಇವರ ಪ್ರಶ್ನೆ. ಬಹಳಷ್ಟು ಜನ ಆಗಾಗ ಕೇಳುವ ಒಂದು ಪ್ರಶ್ನೆಯನ್ನು ನಮ್ಮ ಪ್ರೇಮಲತಾ ಅವರು ಕೇಳಿದ್ದಾರೆ. ನಮ್ಮ ಅನೇಕ ಶ್ರೋತೃಗಳು ಇದನ್ನ ಆಗಾಗ ಕೇಳ್ತಿರ್ತಾರೆ. ನಾವು ಎಲ್ಲಾದರೂ ಹೋದಾಗ ಕೂಡ ಅದೇನದು, ಇವತ್ತು ಗಣೇಶ ಚತುರ್ಥಿ ಅಂದರೆ ನಾಲ್ಕನೇ ದಿನ ಭಾದ್ರಪದ ಮಾಸ, ಆದರೆ ನೀವು ನೋಡಿದ್ರೆ ಹತ್ತನೇ ದಿನ ಹನ್ನೆರಡನೇ ದಿನ ಅಂತ ಹೇಳ್ತೀರಿ. ಭಾದ್ರಪದ ಮಾಸದ ಹನ್ನೆರಡನೇ ದಿನ ಅಂತೆಲ್ಲ ಬರುತ್ತಲ್ಲ, ಯಾಕೆ ಅಂತ ಹೇಳ್ತೀರಿ. ಆತ್ಮೀಯರೇ, ನಾವಿಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಅಂದರೆ ರಾಷ್ಟ್ರೀಯ ಪಂಚಾಂಗವನ್ನು ನಾವು ಅನುಸರಿಸ್ತೇವೆ, ಅಂದರೆ ಭಾರತದ ರಾಷ್ಟ್ರೀಯ ಪಂಚಾಂಗ. ಇದನ್ನು 1957 ಭಾರತ ಸರ್ಕಾರ ಅಧಿಕೃತವಾಗಿ ಅಂಗೀಕಾರ ಮಾಡಿತು. ಯಾವುದೇ ಸರ್ಕಾರದ ಕಚೇರಿಗಳು ಇದನ್ನೇ ಬಳಸುವಂಥದ್ದು, ಅದು ಹವಾಮಾನ ಇಲಾಖೆ ಇರಬಹುದು ಅಥವಾ ಅಧಿಕೃತವಾದ ಕೇಂದ್ರ ಸರ್ಕಾರದ ಡೇಟ್ ಅಂತ ನಾವು ನೋಡಿದಾಗ, ಪಂಚಾಂಗ ಅಂತ ನೋಡಿದಾಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಜೊತೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂದರೆ ನಾವು ನೀವು ಉಪಯೋಗಿಸುವ ಕ್ಯಾಲೆಂಡರ್, ಜನವರಿ, ಫೆಬ್ರವರಿ, ಮಾರ್ಚ್, ಇದು ಈ ಕ್ಯಾಲೆಂಡರ್ನ ಜೊತೆಗೆ ಭಾರತದ ಗೆಜೆಟ್ ಅಂಗೀಕರಿಸುವಂತಹ ಕ್ಯಾಲೆಂಡರ್ ರಾಷ್ಟ್ರೀಯ ಪಂಚಾಂಗ. ಈ ರಾಷ್ಟ್ರೀಯ ಪಂಚಾಂಗ ಇದು ಖಗೋಳ ಶಾಸ್ತ್ರೀಯ ಲೆಕ್ಕಾಚಾರಗಳನ್ನು ಆಧರಿಸಿದೆ. ವರ್ಷದ ಆರಂಭ ಮಾರ್ಚ್ 22 ಮತ್ತು ಅಧಿಕ ವರ್ಷ ಇದ್ದಾಗ ಮಾರ್ಚ್ 21 ಅಂತ. ಇದಕ್ಕೂ ಕೂಡ ನಾವು ಚೈತ್ರ, ವೈಶಾಖ ಹೀಗೆ ಹೆಸರುಗಳನ್ನು ಇಟ್ಟಿರುವಂಥದ್ದು ಈ ಪಂಚಾಂಗದಲ್ಲಿ ಅದೇ ಬರುತ್ತೆ. ಸಾಮಾನ್ಯವಾಗಿ ಇಲ್ಲೂ ಕೂಡ 365 ಅಥವಾ 366 ದಿನಗಳನ್ನು ಹೇಳಿದ್ದಾರೆ. ಹೆಚ್ಚು ಮಾಹಿತಿಗಳನ್ನು ನಾವು ರಾಷ್ಟ್ರೀಯ ಪಂಚಾಂಗ IMD ಇದರದೇ ಆದಂತಹ ಒಂದು ಜಾಲತಾಣ ಕೂಡ ಇದೆ, ಅಲ್ಲಿ ನೀವು ನೋಡಬಹುದು. ಭಾರತದ ಒಂದು ಐತಿಹಾಸಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಗಮನಿಸಿ ಈ ಒಂದು ಪಂಚಾಂಗ, ರಾಷ್ಟ್ರೀಯ ಪಂಚಾಂಗ ಅನ್ನುವಂತಹ ಪಂಚಾಂಗವನ್ನು ಸರ್ಕಾರ ಮಾಡಿರುವಂಥದ್ದು, ಅಂಗೀಕರಿಸಿರುವಂಥದ್ದು, ನಾವು ಈ ಪಂಚಾಂಗವನ್ನು ಅನುಸರಿಸ್ತೇವೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಧನ್ಯವಾದ ಪ್ರೇಮಲತಾ ಅವರೇ, ಬಹಳ ಪ್ರಮುಖವಾದ ಪ್ರಶ್ನೆ ಒಂದನ್ನು ನೀವು ಇವತ್ತು ಕೇಳಿದಿರಿ. ಈ ರೀತಿ ನಮಗೆ ಉತ್ತರಿಸಬಹುದಾದ ಪ್ರಶ್ನೆಗಳನ್ನು ಮತ್ತು ಯಾವುದಾದರೂ ಸಂದೇಹಗಳನ್ನು ನಮ್ಮ ಶ್ರೋತೃಗಳು ಕೇಳಿದ್ರೆ ನಾವು ಖಂಡಿತವಾಗಿ ಹೇಳಬಹುದು. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಇಡೀ ಕಾರ್ಯಕ್ರಮ ಪಟ್ಟಿಯನ್ನೇ ಪದೇ ಪದೇ ನೀವು ಪ್ರಶ್ನಿಸ್ತಾ ಹೋದಾಗ ಇತ್ತೀಚೆಗೆ ಆದ ಬದಲಾವಣೆಗಳು ಸರಿಯಿಲ್ಲ, ಹೀಗೆ ಇದು ಹೀಗೆ, ನೀವು ಅದೇ ಅದೇ ಉತ್ತರ ಕೊಡ್ತೀರಿ ಅಂತನ್ನುವಂತಹ ಮಾತುಗಳನ್ನು ಕೆಲವರು ಹೇಳ್ತಾರೆ. ವಿಶೇಷವಾಗಿ ನಮ್ಮ ನಾಗರಾಜ ಶರ್ಮ ಅವರು, ನಿಮ್ಮ ಸ್ಪಂದನ ಕಾರ್ಯಕ್ರಮನ ನಾನು ತಪ್ಪದೇ ಕೇಳ್ತೀನಿ ಅಂತ ಹೇಳಿದಿರಿ. ಧನ್ಯವಾದ ನಾಗರಾಜ ಶರ್ಮ ಅವರೇ. ಜೊತೆಗೆ ಬಹಳ ಮಾರ್ಮಿಕವಾಗಿ ನಮ್ಮ ನಾಗರಾಜ ಶರ್ಮ ಅವರು ಹೇಳ್ತಾರೆ, ಏನಪ್ಪ ಅಂದರೆ ನೀವು ಸ್ಪಂದನ ಕಾರ್ಯಕ್ರಮದಲ್ಲಿ ಹೇಗೆ ಹಾರಿಕೆ ಉತ್ತರ ಕೊಡ್ತೀರಿ, ಹೇಗೆ ಸಮಜಾಯಿಷಿ ಉತ್ತರ ಕೊಡ್ತೀರಿ, ಹೇಗೆ ನೀವು ಏನೇನೋ ದಿಕ್ಕು ತಪ್ಪಿಸುವ ಉತ್ತರಗಳನ್ನು ಕೊಡ್ತೀರಿ ಅಂತ ಕೇಳೋದಕ್ಕೆ ನಾನು ಕಾತರನಾಗಿರ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಬರುತ್ತೆ ಅಂತ ನಾನು ನಂಬಿರೋದಿಲ್ಲ, ನೀವು ಉತ್ತರ ಕೊಡೋದೂ ಇಲ್ಲ, ನನಗೆ ಅದು ಗೊತ್ತು. ಅದೇ ಅದೇ ಪ್ರಶ್ನೆಗಳು, ಅದೇ ಅದೇ ಉತ್ತರಗಳನ್ನು ಕೇಳಿ ಬೋರ್ ಹೊಡೆಸ್ತೀರಿ. ನೀವು ಎಂಥ ಶ್ರೋತೃವರ್ಗವನ್ನು ಬಯಸ್ತೀರಿ? ಹಳೆ ಹಾಡುಗಳು ಹೆಚ್ಚು ನಮಗೆ ಬೇಕು, ಹೊಸ ಹಾಡುಗಳನ್ನು ಹಾಕಬೇಡಿ ಅಂತೆಲ್ಲ ಒಂದಷ್ಟು ಮಾತುಗಳನ್ನು ಇವರು ಹೇಳಿದ್ದಾರೆ. ಆತ್ಮೀಯ ನಾಗರಾಜ ಶರ್ಮ ಅವರೇ, ನೀವು ಅದೇ ಅದೇ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಕೂಡ ಅದೇ ಅದೇ ಉತ್ತರಗಳನ್ನೇ ಹೇಳಬೇಕಾಗತ್ತೆ, ಹೌದಲ್ವಾ? ಮತ್ತು ನೀವು ಹೇಳ್ತೀರಿ ಹಳೆ ಹಾಡುಗಳನ್ನೇ ಪ್ರಸಾರ ಮಾಡಿ ಅಂತ. ಯಾವುದೇ ವಾಹಿನಿ ಒಂದು ಮಾಧ್ಯಮ ಅಂತ ಅಂದಾಗ ಎಂತಹ ಶ್ರೋತೃಗಳನ್ನು ಬಯಸ್ತೀರಿ ಅನ್ನುವಂತಹ ಮಾತನ್ನು ಕೂಡ ನೀವು ಯಾವುದೋ ಒಂದು ಮೇಲ್ನಲ್ಲಿ ಕೇಳಿದ್ದೀರಿ. ಆತ್ಮೀಯ ಶ್ರೋತೃಗಳೇ, ಎಲ್ಲರಿಗೂ ಹೇಳಬೇಕಂದ್ರೆ ಎಲ್ಲರೂ ನಮ್ಮ ಶ್ರೋತೃಗಳು, ಎಲ್ಲರೂ ರೇಡಿಯೋ ಕೇಳಬೇಕು, ಎಲ್ಲರೂ ಸ್ಪಂದಿಸಬೇಕು, ಕಾರ್ಯಕ್ರಮಗಳನ್ನು ಪ್ರೀತಿಯಿಂದ ನಮ್ಮ ಜನ ಕೇಳಬೇಕು ಅನ್ನೋದೇ ನಮ್ಮ ಇಷ್ಟ ಕೂಡ, ಯಾವುದೇ ವಾಹಿನಿಯ ಇಷ್ಟ ಕೂಡ. ಯಾಕೆಂದರೆ ವಾಹಿನಿಗಳ ಕೇಳ್ಮೆನೆ ವಾಹಿನಿಗಳ ಉಳಿವು ಕೂಡ. ಆದ್ದರಿಂದ ನಮ್ಮ ಶ್ರೋತೃ ಬಾಂಧವರು ಎಂತಹ ಶ್ರೋತೃಗಳನ್ನು ಬಯಸ್ತೀರಿ ಅಂದರೆ ಅದು ಖಂಡಿತ ನಮ್ಮ ಆಯ್ಕೆಯಲ್ಲ, ನೀವೆಲ್ಲ ನಮ್ಮ ಪ್ರೀತಿಯ ಶ್ರೋತೃಗಳು. ಒಂದು ದಿನ ಕೇಳಿದರು, 10 ಕೇಳಿದರು, 20 ಕೇಳಿದರು, ಈಗಷ್ಟೇ ರೇಡಿಯೋ ಹಾಕಿದರು, ನೀವೆಲ್ಲ ನಮ್ಮ ಶ್ರೋತೃಗಳು. ವಿಶ್ವ ಕುಟುಂಬ ಅಂತ ಹೇಳ್ತಾರಲ್ಲ, ವಸುದೈವ ಕುಟುಂಬಕಂ ಅಂತ, ಹಾಗೆ ನಮ್ಮ ಆಕಾಶವಾಣಿ ವಸುದೈವ ಕುಟುಂಬಕಂ. ಆಸ್ಟ್ರೇಲಿಯಾದಲ್ಲಿರೋರು ನಮ್ಮ ರೇಡಿಯೋ ಕೇಳ್ತಾರೆ, ವಿವಿಧ ಭಾರತಿ ಕೇಳ್ತಾರೆ, ಹಾಗೆ ನೆದರ್ಲೆಂಡ್ಸಿಂದ ನಮಗೆ ಸಂದೇಶ ಬರುತ್ತೆ, ಮತ್ತು ಕೆಲವರು ಕೆಲವು ಸಲ ಅಮೆರಿಕಾದ ವಿವಿಧ ಭಾಗಗಳಿಂದ ನಮಗೆ ಸಂದೇಶ ಬರೋದುಂಟು. ನಮಗೀಗ ರಾತ್ರಿ ಆಗಿದೆ, ನಾವು ನಿಮ್ಮ ಬೆಳಗಿನ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಕೂಡ ನಮಗೆ ಹಾಕ್ತಾರೆ. ಹೀಗೆ ವೈವಿಧ್ಯಮಯ ಶ್ರೋತೃ ವೃಂದವನ್ನು ಹೊಂದಿರುವಂಥದ್ದು, ಇಡೀ ಭಾರತವನ್ನು ಬೆಸೆಯುವಂಥದ್ದು, ಇಡೀ ವಿಶ್ವವನ್ನು ತನ್ನದೇ ವೈವಿಧ್ಯಮಯ ಭಾಷೆಗಳಿಂದ ಎಲ್ಲರನ್ನ ಸೆಳೆಯುವಂಥದ್ದು ಅದು ಆಕಾಶವಾಣಿ. ನಮ್ಮ ನಿಮ್ಮ ಪ್ರೀತಿಯ ವಾಣಿ ಕೇಳ್ತಾ ಇರಿ ಆಕಾಶವಾಣಿ. ನೀವು ನಮ್ಮ ಮೇಲೆ ಕೋಪಿಸ್ಕೊಳ್ಬೇಡಿ ಅಂತ ನಮ್ಮ ಎಲ್ಲ ಶ್ರೋತೃಗಳಿಗೂ ಹೇಳ್ತಾ ಈಗ ಒಂದು ಹಾಡನ್ನು ಕೇಳೋಣ, ಮತ್ತೆ ಇನ್ನೊಂದಷ್ಟು ಮೇಲ್ಗಳನ್ನು ನೋಡೋಣ.

0: ಹಾಡನ್ನು ಕೇಳಿದ್ರಿ. ಇನ್ನು ಇನ್ನೊಂದಷ್ಟು ಮೇಲ್ಗಳನ್ನು ನೋಡೋಣ. ವರದಕ್ಷಿಣೆ ಕುರಿತಾಗಿ 25ನೇ ತಾರೀಕು ಒಂದು ಕಾರ್ಯಕ್ರಮ ಬಂತು, ನನಗೆ ತುಂಬ ಇಷ್ಟ ಆಯಿತು ಕಾರ್ಯಕ್ರಮ. ನ್ಯಾಯವಾಣಿಯಲ್ಲಿ ಬಂದಿದ್ದು ವಕೀಲರು ತುಂಬ ಸೂಕ್ತವಾಗಿ ಉತ್ತರ ಕೊಟ್ಟರು, ಗೀತಾ ಅವರು. ಮತ್ತು ಗೀತಾ ಅವರ ಉತ್ತರವನ್ನು ಮಧ್ಯೆ ಮಧ್ಯೆ ಸಂದರ್ಶನಕಾರರು ಸ್ವಲ್ಪ ತಡೆದ್ರು. ಆ ಸಂದರ್ಭಗಳಲ್ಲಿ ನಮಗೆ ಅವರು ಹೇಳಿದ ಸೆಕ್ಷನ್ಸ್ ಏನಿತ್ತು ಇದು ಅರ್ಥ ಆಗಲಿಲ್ಲ, ಹಾಗಾಗಿ ಸಂದರ್ಶಕರು ಸ್ವಲ್ಪ ಕಡಿಮೆ ಮಾತಾಡಬಹುದು ಅಂತ ಒಂದು ಸೂಚನೆ ಕೊಟ್ಟಿದ್ದೀರಿ. ಇದನ್ನು ನಾವು ಗಮನಿಸ್ತೀವಿ ಜಾಲವಾದಿಯವರೇ. ನ್ಯಾಯವಾಣಿ ಕಾರ್ಯಕ್ರಮ ಚೆನ್ನಾಗಿರುತ್ತೆ, ನಿಮ್ಮ ಎಲ್ಲ ಗೀತೆಗಳು ಚೆನ್ನಾಗಿರುತ್ತೆ. ನೀವು ನನ್ನ ಪತ್ರ ನನ್ನ ಮೇಲ್ ಓದದೇ ಇದ್ದರೂ ಪರವಾಗಿಲ್ಲ, ನಾನು ಯಾವಾಗಲೂ ಅಂದು ಇಂದು ಎಂದೆಂದೂ ನಿಮ್ಮ ಶ್ರೋತೃ ಅಂತ ಹೇಳಿದಿರಿ. ನಿಮಗೆ ನಮ್ಮ ನಮಸ್ಕಾರಗಳು, ಕೇಳ್ತಾ ಇರಿ, ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ಅಶೋಕ್ ಕುಮಾರ್ ಅವರು ಕಾರ್ಯಕ್ರಮಗಳನ್ನು ನಾವು ಆಲಿಸ್ತೇವೆ. ನಮಗೆ ಹೆಚ್ಚು ಸಂಜೆ ಹೊತ್ತು ನಮಗೆ ಕೇಳೋದಕ್ಕೆ ಆಗತ್ತೆ, ಬೆಳಿಗ್ಗೆ ನಮಗೆ ಕೇಳೋಕ್ಕೆ ಆಗಲ್ಲ, ನಾವು ಕೆಲಸಗಳಲ್ಲಿ ತೊಡಗಿರ್ತೀವಿ. ಸ್ವಲ್ಪ ಹೊತ್ತು ಕೇಳಿದಾಗ ನಮಗೆ ಮನಸ್ಸು ಶಾಂತಿಯಿಂದ ಕೂಡಿರುತ್ತೆ, ವಿವಿಧ ಭಾರತಿ ಕೇಳಿದಾಗ ಅಂತ ಹೇಳ್ತೀರಿ. ಧನ್ಯವಾದಗಳು ಅಶೋಕ್ ಕುಮಾರ್ ಅವರೇ. ಭೋಪ ವೆಂಕಟೇಶ್ ಅವರು ಎಂದಿನಂತೆ ಒಂದಷ್ಟು ಕಾರ್ಡ್ಗಳನ್ನು, ಪೋಸ್ಟ್ ಕಾರ್ಡ್ಗಳು ಮತ್ತು ಬಣ್ಣ ಬಣ್ಣದ ಅವರ ಅಕ್ಷರಗಳು, ಇದನ್ನು ನೋಡೋದೇ ಚೆಂದ. ನಾವು ಶ್ರೋತೃ ಸಂಘವನ್ನು ಮಾಡ್ತಾ ಇದ್ದೀವಿ, ನಮಗೆ ಎಲ್ಲ ರೀತಿಯ ಒಂದು ಸಹಕಾರ ಬೇಕು ಅಂತೆಲ್ಲ ಒಂದಷ್ಟು ಹೇಳಿದಿರಿ. ಖಂಡಿತ ಶ್ರೋತೃ ಸಂಘ ಅಂದರೆ ನಮಗೂ ಸಂತೋಷನೇ, ಅದು ಯಶಸ್ವಿಯಾಗಲಿ ಅಂತ ಅವರಿಗೆ ನಿಮಗೆ ಹಾರೈಸ್ತೇವೆ. ಮಂಗಳ ರೇವಣ್ಣ ಅವರು, ಕನ್ನಡ ರತ್ನಭಂಡಾರ ಕಾರ್ಯಕ್ರಮನ ನಾನು ತಪ್ಪದೇ ಕೇಳ್ತೀನಿ, ಎಷ್ಟೊಂದು ಧ್ವನಿಗಳನ್ನು ನಾವು ಆ ಕಾರ್ಯಕ್ರಮದಲ್ಲಿ ಕೇಳ್ತೀವಿ. ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳಿದಿರಿ. ಮಲ್ಲಪ್ಪ ಶೆಟ್ಟಣ್ಣನವರ್, ರಾಧಾಕೃಷ್ಣ, ಜಗದಾಂಬಿಕಾ ಹಂಸವೇಣಿಯವರು, ಉದಯ್ ಕರ್ಕೇರ, ಎಂ ಎಸ್ ತೀರ್ಥೇಶ್ ಅವರು ಕೂಡ ನಾವು ತಪ್ಪದೇ ಕಾರ್ಯಕ್ರಮಗಳನ್ನು ಕೇಳ್ತೀವಿ. ನಮಗೆ ಇಷ್ಟ ಕಾರ್ಯಕ್ರಮಗಳು, ಹಾಡುಗಳು ಇಷ್ಟ, ವಿವಿಧ ಭಾರತಿ ಕೇಳ್ತಾ ತುಂಬ ಸಂತೋಷ ಆಗುತ್ತೆ. ಧನ್ಯವಾದಗಳು ಅಂತ ಹೇಳಿದಿರಿ. ಆದ್ಮೇಲೆ ನಮಗೆ ಕಾರ್ಯಕ್ರಮ ಇಷ್ಟ, ಹಾಡು ಇಷ್ಟ, ಕಾರ್ಯಕ್ರಮ ಇಷ್ಟ, ಹಾಡು ಇಷ್ಟ, ಕೇಳ್ತೀವಿ ವಿವಿಧ ಭಾರತಿ ಅಂತ ಹೇಳ್ತಿರಲ್ಲ, ಇದರ ಜೊತೆಗೆ ಯಾವ ದಿನ ನೀವು ಕೇಳಿದ್ರಿ, ಆ ದಿನ ಯಾವ ನಿರೂಪಕರು ಇದ್ದರು, ನಿಮಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ, ಆ ದಿನದ ಕಾರ್ಯಕ್ರಮ, ಈಗ ರತ್ನಭಂಡಾರ ನೀವು ಕೇಳಿದಿರಿ ಅಂದರೆ ಅಲ್ಲಿ ಯಾರ ಧ್ವನಿ ಪ್ರಸಾರ ಆಯಿತು, ನಿಮಗೆ ಅದನ್ನು ಕೇಳ್ತಾ ಏನು ಅನ್ನಿಸ್ತು, ಅಥವಾ ಯಾವುದೋ ಒಂದು, ಮೊನ್ನೆ ಒಬ್ಬರು ನಮ್ಮ ಶ್ರೋತೃ ಪತ್ರವನ್ನು ಬರೆದಿದ್ರು, ಅವರು ಹೇಳಿದರು ಇಂಥ ದಿನ ಕ್ವಿಜ್ನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ತಪ್ಪಾಗಿತ್ತು ಅನ್ನುವಂಥದ್ದು, ಅದನ್ನು ಗಮನಕ್ಕೆ ತಂದಾಗ ನಾವು ಅದನ್ನು ತಿದ್ದಿಕೊಳ್ಳುವಂತಹ ಅಥವಾ ಓಹೋ ಈ ರೀತಿಯಾದ ತಪ್ಪು ಆಗಿದೆ ಅಂತ ಹೇಳಿ ಅದನ್ನು ಸರಿಪಡಿಸುವಂತಹ ಯತ್ನವನ್ನು ಕೂಡ ನಾವು ಮಾಡಬಹುದು. ದೈನಂದಿನ ಕಾರ್ಯಕ್ರಮಗಳಲ್ಲಿ ಏನಾದರೂ ವ್ಯತ್ಯಾಸವಾದಾಗ ಅಥವಾ ನಿಮಗೆ ಹೇಳಬೇಕು ಅಂತ ಅನ್ನಿಸುವಂತಹ ಯಾವುದಾದರೂ ಶ್ರೋತೃ ಏನನ್ನೋ ಹೇಳಿದಾಗ ಅದಕ್ಕೊಂದು ಪ್ರತಿಕ್ರಿಯೆ ಕೊಡಬೇಕು ಅಂತ ಅನ್ನಿಸಿದಾಗ, ಮತ್ತು ರಾತ್ರಿಯ ಹೊತ್ತು ಪ್ರಸಾರ ಆಗುವ ಪ್ರೇಮ ನಿನಾದದಲ್ಲಿ ಕೆಲವೊಮ್ಮೆ ಯಾವುದೋ ಒಂದು ದುಃಖದ ಹಾಡು ಬಂತು ಅಥವಾ ಪ್ರೇಮಕ್ಕೆ ಸಂಬಂಧ ಇಲ್ಲದ ಹಾಡನ್ನು ಯಾರೋ ಪ್ರಸಾರ ಮಾಡಿದರು ಅಂತ ಒಬ್ಬರು ಶ್ರೋತೃ ಹೇಳಿದಿರಿ. ಹೀಗೆ ನೀವು ನಿಮ್ಮ ಸ್ಪಷ್ಟವಾದ ನಿಖರವಾದ ಅನಿಸಿಕೆಯನ್ನು ಹೇಳಿದಾಗ ಯಾವುದಾದರೂ ಹೀಗೆ ನುಸುಳಿರಬಹುದಾದ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿರೂಪಣೆಯಲ್ಲಿ ಏನಾದರೂ ವ್ಯತ್ಯಾಸವಾದಾಗ ನೀವು ಅದನ್ನು ತಿಳಿಸಿದ್ದಾಗ ಸಂಬಂಧಪಟ್ಟವರಿಗೆ ನಾವು ವಿಷಯವನ್ನು ಹೇಳಬಹುದು. ನೇರವಾಗಿ ನಾವು ಅದನ್ನು ಇಲ್ಲಿ ನಿಮಗೆ ತಿಳಿಸದೇ ಇದ್ದರೂ ನಿಮ್ಮ ಪ್ರತಿ ಇಮೇಲ್ ನಮಗೆ ಅತಿ ಅಮೂಲ್ಯ, ಮತ್ತು ನೀವು ಪ್ರಸ್ತಾಪಿಸಿರುವ ವಿಷಯಗಳನ್ನು ನಾವು ಖಂಡಿತ ಗಮನಿಸ್ತೇವೆ ಮತ್ತು ನೋಡ್ತೇವೆ. ಇನ್ನು ನಮ್ಮ ಇಮೇಲ್ಗಳನ್ನು ಯಾಕೆ ಓದೋದಿಲ್ಲ, ನಾವು ಶ್ರೋತೃಗಳನ್ನು ನೀವು ಕಡೆಗಣಿಸ್ತೀರಾ ಅಂತ ಕೇಳ್ತೀರಿ ಕೆಲವರು. ಖಂಡಿತ ನಾವು ಶ್ರೋತೃಗಳನ್ನು ಕಡೆಗಣಿಸೋದಿಲ್ಲ. ಈಗ ನಿಮ್ಮ ಮನೆಗೆ 10 ಜನ ಅತಿಥಿಗಳು ಬಂದರೆ ತಕ್ಷಣ ನೀವು ಕಾಫಿ ಮಾಡ್ತೀರಿ, ಕೂಡಿಸ್ತೀರಿ, ಚೇರ್ ಹಾಕ್ತೀರಿ. 15 ಜನ ಬಂದರೆ ಸ್ವಲ್ಪ ನೆಲದ ಮೇಲೆ ಜಮಕನ ಹಾಸ್ತೀರಿ, ಅವ್ರನ್ನ ಕೂಡಿಸ್ತೀರಿ, ಕಾಫಿನ ಇನ್ನೊಂದು ಸಲ ಮಾಡೋದಕ್ಕೆ ಇಡ್ತೀರಿ ಒಲೆ ಮೇಲೆ ನೀರನ್ನು. ಅಕಸ್ಮಾತ್ 50 ಜನ ಬಂದುಬಿಟ್ರೆ ಏನು ಮಾಡ್ತೀರಿ, ಧಟ್ ಅಂತ ನೀವು ಎಲ್ಲವನ್ನ ಹೊಂದಿಸೋದು ಕಷ್ಟ ಆಗುತ್ತೆ. ಆಗ ಸ್ವಲ್ಪ ಒಂದು ಸ್ವಲ್ಪ ಇವರು ಮುಂದೆ ಒತ್ತರಿಸಿ ಕುಳಿಸಿ ಇವರು ಹೋದ ಮೇಲೆ ಅವರನ್ನು ಕಳಿಸುವಂಥದ್ದು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ನೀವು ದರ್ಶನಕ್ಕೆ ಹೋದಾಗ 10-10 ಜನ 20-20 ಜನನ ಒಳಗಡೆ ಬಿಟ್ಟು ನಂತರ ಕ್ಯೂನಲ್ಲಿ ಸ್ವಲ್ಪ ಕಾಲ ನಿಲ್ಲಿಸಿ ಮತ್ತೆ ಮುಂದುವರಿಸೋದನ್ನು ನಾವು ನೋಡ್ತೀವಿ. ನಮ್ಮ ಸ್ಪಂದನ ಕಾರ್ಯಕ್ರಮ ಕೂಡ ಹಾಗೇನೆ, ಅಥವಾ ನಮ್ಮ ಯಾವುದೇ ಒಂದು ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇರಬಹುದು, ಇದೆಲ್ಲವೂ ಕೂಡ ಇದೇ ರೀತಿಯಾಗತ್ತೆ. ಒತ್ತು ಬಂದಾಗ ಅಥವಾ ತುಂಬ ಒತ್ತರಿಸಿದಾಗ ಕೆಲವು ಸಾಮಾನ್ಯ ಪತ್ರಗಳನ್ನು, ಸಾಮಾನ್ಯ ಮೇಲ್ಗಳನ್ನು, ಮತ್ತೆ ಮತ್ತೆ ಬರುವಂತಹ ಮೇಲ್ಗಳನ್ನು ನಾವು ಬಿಡುವುದು ಕೆಲವೊಮ್ಮೆ ಅನಿವಾರ್ಯ ಆಗುತ್ತೆ. ಹಾಗಂತ ನಾವು ಬಿಟ್ಟುಬಿಟ್ಟಿದ್ದೀವಿ ಅಥವಾ ಶ್ರೋತೃಗಳನ್ನು ಕಡೆಗಾಣಿಸ್ತೀವಿ ಅಂತ ಖಂಡಿತ ಭಾವಿಸಬೇಡಿ. ಆತ್ಮೀಯರೇ, ನಿಮ್ಮ ಪ್ರತಿ ಮೇಲನ್ನು ನಾವು ನೋಡೇ ನೋಡ್ತೀವಿ. ನೀವು ಪ್ರಸ್ತಾಪ ಮಾಡಿರುವಂತಹ ವಿಷಯಗಳು ಇವೆರಡೂ ಕೂಡ ನಮಗೆ ಅತಿ ಮುಖ್ಯ. ನೀವು ನಮಗೆ ನಿಮ್ಮ ಅನಿಸಿಕೆಗಳನ್ನು ಬರೀರಿ. ನಿಮ್ಮ ಪ್ರೀತಿಯ ಸಂದೇಶಗಳನ್ನು ನಾವು ಸದಾ ಬಯಸ್ತೀವಿ, ನಿಮ್ಮನ್ನು ಗೌರವಿಸ್ತೀವಿ. ನಿಮ್ಮ ಪ್ರೀತಿಯೇ ನಮ್ಮ ಆಸ್ತಿ. ಆತ್ಮೀಯ ಕೇಳುಗರೆ, ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮಗೆಲ್ಲ ಮತ್ತೊಮ್ಮೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು. ಕೇಳ್ತಾ ಇರಿ, ಕಾಯ್ತಾ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
3: ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಂ ಕೊಡ್ತಾರೆ, ಎನ್ಯುಮರೇಷನ್ ಫಾರಂ ಕೊಡ್ತಾರೆ,

0: ಎಲಿಮಿನೇಷನ್ ಫಾರಂ ನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂತಂದ್ರೆ ಅವ್ನಿಗೆ ಕೊಡೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲಾರು ಒಂದ್ ಕಡೆ ಕೊಡ್ಬೇಕಲ್ಲ, ಅದಕ್ಕೆ ನಮ್ಮನೆ ಯಾರು ರಾಜ್ಯವ್ರು ಇದಾರೆ ನಮ್ಮ ರಾಜ್ಯವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ.
1: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನೂಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿ ನಮೂನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗದೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟಿನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ

0: ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟಿನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಜುಲೈ 2ರಂದು ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳಿದ್ರೆ ಈ ಸಮಯ ಚಿತ್ರತಾನ ಕಾರ್ಯಕ್ರಮದು. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನ ಪ್ರಸಾರ ಮಾಡ್ತೀವಿ ಎಂದಿನಂತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತಹ ಓಂ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಓಂ ಚಿತ್ರದ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಅವರದ್ದು ಆಗಿತ್ತು. ಹಾಗೆಯೇ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಅಭಿನಯ ಚಿತ್ರದಲ್ಲಿ ಎಲ್ಲರಿಗೂ ಅವರಿಗೂ ಪ್ರೇಮ ಅವರಿಗೆ ನಾಯಕ ನಟಿಯಾಗಿ ಅಭಿನಯ ಮಾಡಿದರು. ಇನ್ನು ಚಿತ್ರದ ಎಲ್ಲ ತಾರಾವರ್ಗ

ಚಿತ್ರಕತೆ, ಸನ್ನಿವೇಶಗಳು, ಹಾಗೇನೆ ನಮಗೆ ಅರ್ಥ ಆಗುವಷ್ಟರಲ್ಲಿ ಇನ್ನೊಂದು ಸನ್ನಿವೇಶ ಬರುತ್ತೆ, ಇದೇನು ಅಂತ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಕೊನೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಎಳೆಎಳೆಯಾಗಿ ನಿರ್ದೇಶಕರು ಬಿಟ್ಟುಕೊಡ್ತಾರೆ. ಇನ್ನು ಹಂಸಲೇಖರ ಸಂಗೀತ ಸಾಹಿತ್ಯ ಕೇಳಿನೇ ಸವಿಬೇಕು, ತಡ ಮಾಡೋದು ಬೇಡ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ ಇರುವಂತಹ ಗೀತೆಗಳು ಓಂ ಚಿತ್ರದ್ದು ಈ ದಿನದ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮನು ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ.

ಕೆಳಗರೆ ಚಿತ್ರತಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಒಂದೇ ಚಿತ್ರದ ಗೀತೆಗಳ ಮಾಲಿಕೆಯಲ್ಲಿ ಓಂ ಚಿತ್ರದ ಗೀತೆಗಳು ಇದುವರೆಗೆ ಪ್ರಸಾರವಾಯಿತು. ನಿಜವಾಗ್ಲೂ ಇಷ್ಟು ವರ್ಷಗಳಾದರೂ ಇವತ್ತಿಗೂ ಈ ಗೀತೆಗಳು ಇನ್ನಷ್ಟು ಮತ್ತಷ್ಟು ಪ್ರಚಾರವನ್ನು ಪಡೆಯುತ್ತೆ. ಪದೇ ಪದೇ ಕೇಳಬೇಕು ಅನಿಸುತ್ತೆ, ಕೇಳದವರು ಮತ್ತೆ ಮತ್ತೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅಂದ್ಕೊಂಡು ಕೇಳ್ತಾರೆ. ಹಾಗಾಗಿ ನಿಮಗೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸಮಯ ಸರಿಯಾಗಿ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳು. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಹೊಂದಿಸಿ ಬರೇರಿ ಚಿತ್ರದ ನಿರ್ದೇಶಕರಾದಂತಹ ರಾಮೇನಹಳ್ಳಿ ಜಗನ್ನಾಥ್ ಅವರು ಈ ದಿನ ನಮ್ಮ ಜೊತೆ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಇರ್ತಾರೆ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೇಳುಗರೆ, ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಿಮಳ ಕಾರ್ಯಕ್ರಮ ಅಂದರೆ ಮುಕ್ತ ಮಾತುಕತೆಗೆ ಒಂದು ವೇದಿಕೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾರಿರ್ತಾರೆ ಅಂತ ಈಗಾಗಲೇ ಬಹುತೇಕರಿಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೇ ಅವರು ನಮ್ಮ ಜೊತೆ ಇದ್ದಾರೆ. ಆದರೆ ನಂಬಿಕೆ ಸಂಕೋಲೆಯಲ್ಲಿ ಪರಿತಪಿಸುವಾಗ ಗೆಲುವಿನ ಗಮ್ಯವೀಗ ಬಯಸುತ್ತಿದೆ ಬಿಡುಗಡೆ ನಾನೇ ಕಟ್ಟಿಕೊಂಡಿರುವ ಬೇಲಿಯಿಂದ. ಹಾಗೇ ನೀ ಹೀಗೆ ನಗುವಾಗ ಕೂರಬೇಕಿದೆ ನಿನ್ನೇ ನೋಡುತ್ತಾ ನಾ ದಿಟ್ಟಿಸಿ, ಏನೇನೋ ನುಡಿಯುವಾಗ ಕೇಳಬೇಕಿದೆ ಸುಮ್ಮನೆ ಅದನ್ನೇ ಆಲಿಸಿ, ಒಟ್ಟಾರೆ ಸಾಯಬೇಕೆನಿಸಿದೆ ಕೊನೆಯವರೆಗೂ ನಿನ್ನೆ ಪ್ರೀತಿಸಿ. ಏನಪ್ಪ, ಏನು ಹೇಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಪ್ರಶ್ನೆ ಆದರೆ ಮತ್ತೊಂದು ಕವನದ ಸಾಲು. ನನ್ನದಲ್ಲದ ನಗು ಸಂತೆಯಲ್ಲಿ ಇಟ್ಟ ತರಕಾರಿ, ಬೆಲೆ ನೀವೇ ಕೇಳಿ ತಪ್ಪೇನಿಲ್ಲ, ತುಂಬ ಚೌಕಾಸಿ ಮಾಡಬೇಡಿ, ಬದುಕಿರುವೆ ನೀವು ಕೊಳ್ಳುವಿರೆಂದಲ್ಲ ಸ್ವೀಕರಿಸುವಿರೆಂದು ಅಭಿಲಾಷೆಯಲ್ಲಿ ಅಂತ ಸಾಲುಗಳು ಹೋಗುತ್ತೆ. ಹೀಗೆ ಸಾಕಷ್ಟು ಸಾಲುಗಳು, ಇದೆಲ್ಲ ನನ್ನದಲ್ಲ, ನನ್ನ ಎದುರಿಗೆ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕುಳಿತಿರುವಂತಹ ಹೊಂದಿಸಿ ಬರೇರಿ ತೀರ್ಥರೂಪ ತಂದೆಯವರಿಗೆ, ಹಾಗೇ ಮುಂಬರುವ ಹೊಸ ಚಿತ್ರಕ್ಕೆ ನಿರ್ದೇಶಕರಾಗಿರುವಂತಹ ರಾಮೇನಹಳ್ಳಿ

0: ಜಗನ್ನಾಥ್ ಅವ್ರದ್ದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ನಿಮಗೂ ಹಾಗೂ ಇಡೀ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು.
0: ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ತುಂಬ ಖುಷಿಯಾಗಿದ್ದೀನಿ, ನೀವು ಅಷ್ಟೇ ಖುಷಿಯಾಗಿದ್ದೀರಿ ಅಂತ ಭಾವಿಸ್ತಾ.
1: ಈಗ ತಾನೇ ಒಂದು ಮುಂಬರುವ ಚಿತ್ರದ ಸ್ಕೆಡ್ಯೂಲ್ನ ಮುಗಿಸಿ ಮುಂದಿನ ಸ್ಕೆಡ್ಯೂಲ್ಗೆ ಪ್ರಿಪೇರ್ ಆಗ್ತಾ.
0: ಆಯಿತು ಆಯಿತು. ಇನ್ನು ರಾಮೇನಹಳ್ಳಿ ಜಗನ್ನಾಥ್, ರಾಮೇನಹಳ್ಳಿ ಎಲ್ಲಿ ಬರುತ್ತೆ?
1: ಮೂಲತಃ ನಾನು ಹೊಳೆ ನರಸೀಪುರ ಜಿಲ್ಲೆಯ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ರಾಮೇನಹಳ್ಳಿ ಅನ್ನೋದೊಂದು ಗ್ರಾಮ, ಅದು ಹೊಳೆ ನರಸೀಪುರ ತಾಲೂಕಿನಲ್ಲಿ ಬರುತ್ತೆ. ಅದು ಕೆರಗೋಡು ಅನ್ನೋ ಒಂದು ಹಳ್ಳಿಯ ಪಕ್ಕದಲ್ಲಿ ಬರುವಂತ ಊರು.
0: ನೀವೇ ಹೇಳೋ ಹಾಗೆ ಒಂದು ಪುಟ್ಟ ಹಳ್ಳಿ ನಿಮ್ದು ಅಲ್ವಾ, ಪುಟ್ಟ ಹಳ್ಳಿ. ನೀವೇ ಮೊದಲ ಇಂಜಿನಿಯರ್ ಅಂತಾನೂ ಕೇಳಿದ ನೆನಪು.
1: ಹೌದು, ಅಂದ್ರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಓದಿದ್ದೆಲ್ಲ ನಮ್ಮೂರು ರಾಮೇನಹಳ್ಳಿಲೆ. ಸೊ ಹಾಗಾಗಿ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು 10ನೇ ಕ್ಲಾಸ್ವರೆಗೂ. 10ನೇ ಕ್ಲಾಸ್ ನಂತರ ನಾನು ಪಿ ಯು ಸೈನ್ಸ್ ಓದಿ ಅದಾದ್ಮೇಲೆ ಇಂಜಿನಿಯರಿಂಗ್ ತಗೊಂಡಾಗ ನಮ್ಮೂರಿನಲ್ಲಿ ಫಸ್ಟ್ ಇಂಜಿನಿಯರಿಂಗ್ ತಗೊಂಡಿದ್ದು.
0: ನಿಮ್ಮ ತಂದೆ ತಾಯಿ ಬಾಲ್ಯ ಬೇಗ ಹೇಳೋದಾದ್ರೆ ಏನು ಹೇಳ್ತೀರಿ?
1: ಅದು ಆ್ಯಕ್ಚುಲಿ ಇಲ್ಲಿಂದನೇ ನಂಟನ್ನು ಸ್ಟಾರ್ಟ್ ಮಾಡ್ಬೋದು. ಏನಂತಂದರೆ ನಾವೆಲ್ಲ ಬೆಳೆದಿದ್ದು ಕೂಡ ಆಕಾಶವಾಣಿ ಇದನ್ನು ಕೇಳ್ಕೊಂಡೆ,
0: ದೂರದರ್ಶನ
1: ಕಾರ್ಯಕ್ರಮಗಳನ್ನು ಕೇಳಿಕೊಂಡು ಮತ್ತೆ ನಮಗೊಂದು ಕಲಾ ಇದರದಲ್ಲಿ ಆಸಕ್ತಿ ಬೆಳೆಯೋ ಕಾರಣ ನಮಗೆ ಗೊತ್ತಿಲ್ಲದಂಗೆ ಎಲ್ಲೋ ಸ್ಟಾರ್ಟ್ ಆಗಿದೆ ಅಂದರೆ ಬಹುಶಃ ದೂರವಾಣಿ ಮತ್ತು ಆಕಾಶವಾಣಿಯ ನಂಟು ತುಂಬ ಇದೆ ನಮಗೆ. ಯಾಕೆಂದರೆ ನಾವು ಯಾವತ್ತೂ ಸಿನಿಮಾಗಳಾಗಲಿ ಯಾವ್ದಾದ್ರು ಇದಾಗಲೂ ಕೂಡ ರೇಡಿಯೋದಲ್ಲಿ ಕೇಳಿಸ್ಕೊಂಡು ಬೆಳೆದಿದ್ದು. ಸೊ ಇದು ಅಂದರೆ ಆಕಾಶವಾಣಿ ಜೊತೆ ಇರೋ ನಂಟು. ಅದಕ್ಕೆ ಇವತ್ತು ನಾನು ಇಲ್ಲಿ ಬಂದಿರೋದಕ್ಕೆ ತುಂಬ ಖುಷಿ ಇದೆ ನನಗೆ, ಆಕಾಶವಾಣಿ ಜೊತೆ ಇಲ್ಲಿ ಬಂದು ನನ್ನ ಹಾದಿ ಬಗ್ಗೆ ಮಾತಾಡ್ತಾ ಇರೋದಕ್ಕೆ. ನಮ್ಮ ತಂದೆ ಅಂದರೆ ನಂಜುಂಡು ಸ್ವಾಮಿ ಅಂತ, ನಮ್ಮ ತಾಯಿ ಪದ್ಮಾ ಅಂತ, ನಾನು ಮೂರನೇ ಮಗ, ನಮ್ಮಣ್ಣ ಮತ್ತು ಅಕ್ಕ ಇದ್ದಾರೆ. ಸೊ ನಮ್ಮ ಮನೆ ತುಂಬ ಕುಟುಂಬ, ನಮ್ಮ ತಾತ ಮೇಷ್ಟ್ ಆಗಿದ್ರು ಹನುಮಂತೇಗೌಡರು ಅಂತ. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 30 ಜನ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ನಾವು. ಸೊ ಆ ಕುಟುಂಬದಲ್ಲಿ ಬೆಳೆದಿದ್ದು ನಾನು, ರಾಮೇನಹಳ್ಳಿ ಅನ್ನೋ ಊರಿನಲ್ಲಿ. ನಮ್ಮ ತಂದೆ ಪಿ ಯು ಸಿವರೆಗೆ ಓದಿದ್ರು, ಅದಾದ್ಮೇಲೆ ಅವರು ಒಂದಿಷ್ಟು ಮನೆ ಹಿರಿಮಗನಾಗಿದ್ರು, ಒಂದಿಷ್ಟು ಕೆಲಸಗಳು ಮನೆ ಹಿರಿಮನ ಜವಾಬ್ದಾರಿಲಿ ಅವರು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ರು, ಕಾಂಟ್ರಾಕ್ಟ್ ಮಾಡ್ತಾ ಇದ್ರು, ಆಮೇಲೆ ಜಮೀನು ಮಾಡ್ತಾ ಇದ್ರು. ಸೊ ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡಿ ನಮಗೆ ವಿದ್ಯಾಭ್ಯಾಸ ಅನ್ನೋದನ್ನು ಏನು ತೊಡಗಿಸ್ಕೊಟ್ರು. ಸೊ ಆ ನಿಟ್ಟಿನಲ್ಲಿ ನಮ್ಮ ತಂದೆ
0: ತುಂಬ ಕುಟುಂಬ ಆಗಿದ್ರಿಂದಾನೆ ನೀವು ಕೌಟುಂಬಿಕ ಹೆಸರುಗಳು ಚಿತ್ರದ ಹೆಸರಿಂದಾನೇ ಅಲ್ಲಿ ಇನ್ವಿಟೇಷನ್ ಕರಿಬೇಕು ಅಂತೀರಿ, ಹೇಳಬೇಕು ಅಂತೀರಿ. ಜೊತೆಗೆ ಸರ್ ದೊಡ್ಡ ದೊಡ್ಡ ಹೆಸರು ಯಾಕೆ ಅಂತ ಕೇಳಿದಾಗೂ ನೀವು ಅದೇ ಹೇಳ್ತೀರಿ, ನಮ್ಮ ಹಳೆಯ ಆ ಪದಗಳು ಮಿಸ್ ಆಗ್ತಿವೆ ಎಲ್ಲೋ, ಅದ್ರ ಮುಖಾಂತರ ನನ್ನ ಚಿತ್ರಕ್ಕೆ ಒಳಗೆ ಬರಬೇಕು ಅವರು ಚಿತ್ರಮಂದಿರಕ್ಕೆ ಅಂತ, ಏನಂತೀರಿ?
1: ಹೌದು, ಅಂದರೆ ಏನಂತಂದರೆ ನನಗೆ ಈಗಲೂ ಈಗ ಅಂದರೆ ಹೊಂದಿಸಿ ಬರೆಯರೇ ಆಗಲಿ, ತೀರ್ಥರೂಪ ತಂದೆಯವರಿಗೆ ಆಗಲಿ, ಈ ಮುಂದೆ ಮಾಡ್ತಿರುವಂಥ ತಮ್ಮ ಸುಖಾಗಮನ ಬಯಸುವ ಚಿತ್ರ ಆಗಲಿ, ಅದನ್ನು ನೋಡಿದ್ಮೇಲೆ ಎಲ್ಲರೂ ಅನಿಸ್ತದೆ ಟೈಟಲ್ಗಳು ವಿಭಿನ್ನ ಅಂತ ಹೇಳ್ತಾರೆ. ಬಟ್ ಇದನ್ನು ನಾನು ವಿಭಿನ್ನ ಅಂತ ಅಲ್ಲ, ಅದು ಆ್ಯಕ್ಚುಲಿ ಇದು ತುಂಬ ಬಳಕೆಯಲ್ಲಿದ್ದ ಪದಗಳೇ, ಇದು ವಿಭಿನ್ನತೆ ಅಲ್ಲ, ಇದು ನಮ್ಮವೇ ಪದಗಳು. ಅದು ಎಲ್ಲೋ ಬಳಸ್ತಾನೆ ಇರದೇ ಇದ್ದ ಕಾರಣದಿಂದಾಗಿ ಅದನ್ನು ವಿಭಿನ್ನ ಅಂತ ಕರಿತಾ ಇರ್ಬೋದು. ಅದು ನನಗೆ ವಿಭಿನ್ನತೆ ಅನಿಸಲ್ಲ, ಯಾಕೆಂದರೆ ಆಮೇಲೆ ಇದು ನಮ್ಮ ಜವಾಬ್ದಾರಿನೂ ಕೂಡ. ಹೌದು, ಅಂದರೆ ಈಗಿನ ಜನ್ರೇಷನ್ ಅವ್ರಿಗಾಗಲಿ ಯಾವುದೇ ಅಲ್ಲಿ ಸಿನಿಮಾ ಟೈಟ್ಲ್ಗಳು ಹೀಗೆ ಇರಬೇಕು ಅಂತಲ್ಲ, ಕತೆಗೆ ಆಪ್ಟ್ ಆಗಿ ಸೂಟ್ ಆಗೋಂಗಿದ್ರೆ ಸಾಕು. ಈಗ ನಾವು ಹೊಂದಿಸಿ ಬರೆಯಲ್ಲಿ ಏನು ಹೇಳಿಕೊಟ್ಟಿದ್ದು, ಬದುಕು ಬಂದಂತೆ ಸ್ವೀಕರಿಸಿ ಹೊಂದಿಸ್ಕೊಂಡು ಹೋಗಿ, ತೀರ್ಥರೂಪ ತಂದೆಯವರಿಗೆ ತಂದೆ ಬಗ್ಗೆ ಇತ್ತು. ಇಲ್ಲಿ ತಮ್ಮ ಸುಖಾಗಮನ ವಯಸ್ಸಿನಲ್ಲಿದೆ ಒಂದು ವೆಡ್ಡಿಂಗ್, ಅಂದರೆ ಪ್ರತಿ ಮನೆಯಲ್ಲಿ ಬರುವಂಥ ಒಂದು ವೆಡ್ಡಿಂಗ್ ಕಾರ್ಡ್ ಲಾಸ್ಟ್ ಪದನೇ ಅದು. ಅಂದರೆ ಇಲ್ಲಿ ಬೇರೆ ಪದಗಳನ್ನು ಬಳಸ್ಬೋದು, ಬಟ್ ಆದರೆ ತುಂಬ ನಾಸ್ಟಾಲಜಿಕ್ ಆಗಿ ಪದೇ ಪದೇ ರಿಪೀಟೆಡ್ ಆಗಿ ಬಳಸ್ತಾ ಇರುವಂತ ಪದಗಳೇ ಟೈಟಲ್ಗಳಾದ್ರೆ ತುಂಬ ಆಪ್ತತೆ ಅಂತ ಅನ್ಸುತ್ತೆ ಅನ್ನೋ ಒಂದು ಮನೋಭಾವ ಕೂಡ ಹೌದು. ಆ ಪದಗಳು ಕೂಡ ಹಾಗೆ ಹೊರಟೋಗ್ಬಾರ್ದು, ಅದು ಗೊತ್ತಾಗ್ಬೇಕು ಅನ್ನೋ ಒಂದು ನಿಲುವು ಕೂಡ ಹೌದು.
0: ಅಲ್ಲ, ನೀವು ಈಗಾಗಲೇ ಒಂದು ಆಂಗ್ಲ ಅಂದ್ರೆ ಆಂಗ್ಲ ಪದದ ಟಚ್ ಕೊಟ್ಬಿಟ್ಟಿದಿರ್ತೀರ, TSB ಅಂತ. ಸೊ ಹಾಗೆ DDLJ ಅಂತ ಹಿಂದೆ, ಸೊ ಆ ಪೂರ್ತಿ ಹೆಸರನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಕರೆದು ಚಿತ್ರಗಳನ್ನ ಜನರಲ್ ಗೆ ತಲುಪಿಸೋದು, ಅವ್ರ ಬಾಯಿಗೆ ಬರೋ ಹಾಗೆ ಮಾಡೋದು. ಸೊ ಈ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲಿಯ ರಾಮೇನಹಳ್ಳಿ, ಎಲ್ಲಿಯ ಬೆಂಗಳೂರು, ಚಂದನವನ, ಬೆಳ್ಳಿತೆರೆ, ದೂರದರ್ಶನ, ರೇಡಿಯೋ ಇವೆಲ್ಲ ಕೇಳಿಕೊಂಡು 90s Kid, ಬುಗುರಿ, ಚಿಲ್ಲಿದಾಂಡು ಎಲ್ಲ ಆಡಿರ್ತೀರಿ ನೀವು. ಆವಾಗ ಅಂತರ್ಜಾಲ ವ್ಯವಸ್ಥೆ ಇರಲಿಲ್ಲ, ಫೋನು ಇರಲಿಲ್ಲ ಅಲ್ವಾ, ಊರಲ್ಲಿ ಒಬ್ಬರ ಹತ್ರನೇ TV ಇತ್ತು ಅಂತ ನೀವು ಹೇಳಿದ್ರಿ. ಆ TVನ ನೋಡಕ್ಕೆ ಭಾನುವಾರಕ್ಕೆ ಸಿನಿಮಾ ಕಾಯ್ತಿದ್ರಿ ಅಂತ ಹೇಳಿದ್ರಿ, ಮುತ್ತಿನ ಹಾರ ಇಷ್ಟ ಅಂತ ಹೇಳಿದ್ರಿ. ನಿಮ್ ಪರವಾಗಿ ನಾನೇ ಇರಲ್ಲ ಹೇಳ್ತಾ ಇದ್ದೀನಿ, ಹೇಳ್ಕೋಬೇಡಿ. ಅದನ್ನ ಮೀರಿದ್ದು ಬೇರೆ ಏನಾದ್ರು ಹೇಳ್ತೀರಾ?
1: ಅಲ್ಲ, ಅಂದರೆ ಬಾಲ್ಯ ಅಂದರೆ ನನಗೆ ಅಂದರೆ ನಮ್ಮೂರು, ನಮ್ಮ ಊರಿನ ಸುತ್ತಮುತ್ತ ಅಂದರೆ ನನ್ನ ಹೆಸರಿನ ಜೊತೆನೇ ರಾಮೇನಹಳ್ಳಿ ಅಂತ ಇಟ್ಕೊಂಡಿರೋ ಒಂದು ಉದ್ದೇಶನ ಅದು. ಅಂದರೆ ಅದು ಒಂದು ನಂಟು ಕೂಡ ಹೌದು, ಅದು ನಾನು ಏನಿದ್ದೀನಿ ಅದನ್ನು ರೂಪ

0: ರೂಪಿಸಿರುವಂತ ಜಾಗ ಅದು, ಅಂದ್ರೆ ನನ್ನ ವ್ಯಕ್ತಿ ಆಗ್ಲಿ ವ್ಯಕ್ತಿತ್ವ ಆಗ್ಲಿ ರೂಪಿಸಿರುವಂತ ಹೌದು, ಅಂದ್ರೆ ನನ್ನ ರೂಟ್ ಅಲ್ಲಿದೆ. ಸೊ ಹಂಗಾಗಿ ರಾಮೇನಹಳ್ಳಿ ಅನ್ನೋದು ನನ್ನ ಜೊತೆ ಇರಬೇಕು ಯಾವಾಗ್ಲೂ ಅನ್ನೋದು. ಅಂಡ್ ಬಹುಶಃ ನಮ್ಗೆ ಆಗ ಕಾಲೇಜ್ನಲ್ಲಿ ಇರ್ಬೇಕಾದ್ರೆ ಓದ್ತಾರ್ಬೇಕು ನಾಗ್ತಿಹಳ್ಳಿ ಸರ್ ಚಂದ್ರಶೇಖರ್ ಅವರು ಇದ್ದಲ್ಲಿ ನಾಗ್ತಿಹಳ್ಳಿ ಅಂತ ಬಂದಾಗ ಓಕೆ ವ್ಯಕ್ತಿಗಳ ಜೊತೆ ಹೆಸರು ಅಂದ್ರೆ ತನ್ನ
1: ಊರಿನ ಹೆಸರನ್ನ ಊರನ್ನಿದ್ದಾಗಿ ಹೆಮ್ಮೆಯಾಗಿ ಖುಷಿಯಾಗಿ
0: ನನಗೆ ನಾನು ರಾಮೇನಹಳ್ಳಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ. ಮತ್ತೆ ಆಗ್ಲೇ ಅನ್ಕೊಳ್ಳೋದು ಓಕೆ ಜಗನ್ನಾಥನಕ್ಕಿಂತ ಜಾಸ್ತಿ ರಾಮೇನಹಳ್ಳಿ ಜಗನ್ನಾಥ ಅಂದ್ರೆ ಊರು ಗೊತ್ತಾಗುತ್ತೆ, ಆಗಿಲ್ಲ ಓ ನಾಗ್ತಿಹಳ್ಳಿ ಎಲ್ಲಿ ಬರುತ್ತೆ ಅಂತ ನಾವು ಯೋಚನೆ ಮಾಡೋ ಅಂದ್ರೆ ಓದ್ತಾ ಇದ್ದು ಪುಸ್ತಕಗಳನ್ನು ಓದ್ತಾ ಇರ್ಬೇಕಾದ್ರೆ. ಸೊ ಅದಕ್ಕೂ ಮಿಗಿಲಾಗಿ ನನ್ನ ಊರು ನೀವೇ ಹೇಳ್ದಂಗೆ ಸಿನಿಮಾ ಆಗಲಿ, ಅಂದರೆ ಒಂದು ವಾರಕ್ಕೆ ಒಂದು ಅದರಲ್ಲಿದ್ದಂಥ ಏನು ಅದು ಬೇರೆನೆ ಒಂದು ಪ್ರಪಂಚ ಕಾಯ್ತಿದ್ದು, ಭಾನುವಾರ ಏನು ಸಿನಿಮಾಗಳನ್ನು ನೋಡೋದಕ್ಕಾಯ್ತಿದ್ದಾಗಲಿ, ಬೇರೆ ಅಲ್ಲಿದ್ದ ಪರಿಸರ ಆಗಲಿ, ಅಂದರೆ ಊರಿನ ಮಕ್ಕಳೆಲ್ಲ ಎಲ್ಲವೂ ಅಂದರೆ ಹಳ್ಳಿ ಅಂದರೆ ಗೊತ್ತೇ ಇರೋದು ನೈಂಟೀಸ್ ಕಿಡ್ ಅಂತಂದರೆ. ಸೊ ಹಾಗಾಗಿ ನನ್ನನ್ನು ರೂಪಿಸಿರೋದು ಮತ್ತು ನನ್ನ ಸಿನಿಮಾಗಳಲ್ಲಿ ಬರುವಂಥ ಕೆಲವು ಎಮೋಷನ್ಸ್ ಆಗಿರ್ಬೋದು ಏನೇ ಇರ್ಬೋದು ಕೂಡ ಗೊತ್ತೋ ಗೊತ್ತಿಲ್ಲದಾಗೆ ನನ್ನ ಹಳ್ಳಿ ನನಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ.
1: ಆಯ್ತು,
0: ಸೊ ಹಾಗಾಗಿ ನನ್ನ ಹಳ್ಳಿ ಬಗ್ಗೆ ಯಾವಾಗಲೂ ಹೆಮ್ಮೆ ಇದೆ ನನಗೆ.
1: ಆಯ್ತು, ನಿಮ್ಮದೇ ಚಿತ್ರದ ಓ ಕವನ ಈ ಹಾಡು ಈಗ ಕೇಳ್ಬರೋಣ. ಒಟ್ಟಿನಲ್ಲಿ ನಿಮ್ಮ ಊರಿನ ನಂಟು ಜೊತೆಗೆ ನಿಮ್ಮ ಬುತ್ತಿಯ ಗಂಟು ಹಾಗೆ ಇರಲಿ, ಕಾರ್ಯಕ್ರಮ ಮುಂದುವರ್ಸೋಣ ಈ ಒಂದು ಹಾಡಿನ ಅಂತರದ ನಂತರ. ಕೇಳಿದ್ರೆ ನೀವು ರಾಮೇನಹಳ್ಳಿ ಜಗನ್ನಾಥ್ ಅವರ ಚಿತ್ರಗಳಲ್ಲಿ ಯಾವ ಚಿತ್ರ ನೋಡಿದಿರಿ ಅಥವಾ ಎರಡೂ ಚಿತ್ರ ನೋಡಿದಿರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು, ಯಾವ ಪಾತ್ರ ಇಷ್ಟ ಆಗುತ್ತೆ, ಅವರ ನಿರ್ದೇಶನ ಹೇಗನ್ಸುತ್ತೆ ನಿಮಗೆ, ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489103019 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

0: ಕೇಳಿದ್ರೆ ಪರಿಮಳ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ರಾಮೇನಹಳ್ಳಿ ಜಗನ್ನಾಥ್ ಅವರು, ಜಗನ್ನಾಥ್ ಅವರೇ ಅಂತ ಕರಿಬಹುದಲ್ವಾ, ಈ ನಿಮ್ಮ ಪರ್ಮಿಷನ್ ತಗೊಂಡು ಜಗನ್ನಾಥ್ ಅವರೇ, ಇನ್ನೂ ತುಂಬ ಖುಷಿ ಖುಷಿಯಾಗಿದ್ದೀರಿ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇಂಜಿನಿಯರಿಂಗ್ ಮಾಡ್ತೀರಿ, ಆಮೇಲೆ ಎಮ್ ಟೆಕ್ಕು ಮಾಡಿಬಿಡ್ತೀರಿ, ಆಮೇಲೆ ಪ್ರೊಫೆಸರ್ ಆಗಿ ಕೆಲಸವನ್ನು ತಗೊಳ್ತೀರಿ, ಮತ್ತೆ ಬ್ರೇಕ್ ತಗೋತೀರಿ, ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತೀರಿ, ಮತ್ತೆ ವಾಪಸ್ಸು ಬೇರೆ ಬೇರೆ ವಿಭಾಗದ ಸಿನಿಮಾ ಕ್ಷೇತ್ರಕ್ಕೆ ಬರ್ತೀರಿ. ಇದು ಯಾಕೆ, ಹೇಗೆ ಇವೆಲ್ಲ ನಂಟು, ಹೇಗೆ ನಿಮ್ಮ ಆಸಕ್ತಿ ಬೆಳೆದದ್ದು, ಎಲ್ಲಿ ಯಾವ ಒಂದು ಪಾಯಿಂಟಲ್ಲಿ, ಯಾವುದೋ ಒಂದು ಪಾಯಿಂಟಲ್ಲಿ ಅನಿಸುತ್ತಲ್ಲ?
1: ಬಹುಶಃ ನನಗೆ ಸಿನಿಮಾ ಆಸಕ್ತಿ ಅನ್ನೋದ್ರ ಮೇಲ್ಗಡೆ ಬೆಳೆದಿದ್ದು, ಬಹುಶಃ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಾ ಇರೋ ಟೈಮಲ್ಲಿ ಅದರ ಬಗ್ಗೆ ಆಸಕ್ತಿ ಬೆಳೆದಿದ್ದು. ಅಲ್ಲಿವರೆಗೂ ನನಗೆ ಓದಿನ ಮೇಲ್ಗಡೆ ತುಂಬ ಆಸಕ್ತಿ, ಮತ್ತೆ
2: ಜನರಲ್ ನಾಲೆಡ್ಜ್ ಕ್ವಿಜ್ ಹಾಗೆಲ್ಲ ದಿಕ್ಸೂಚಿ ಈ ಥರದ್ದೆಲ್ಲ ಬುಕ್ಸ್ಗಳು ಬರೋದು, ಅದರಲ್ಲೆಲ್ಲ ಓದೋದು, ಜನರಲ್ ನಾಲೆಡ್ಜ್ ಟೋಟಲಿ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದ್ದಿದ್ದು. ಏಯ್ತು ನೈನ್ತು ಟೆಂತಲ್ಲೆಲ್ಲ, ನೈನ್ತಲ್ಲೆಲ್ಲ ಇರಬೇಕಾದ್ರೆ ನಮ್ಮಪ್ಪ ಒಂದು ಸ್ವಲ್ಪ ರಾಮಾಯಣ, ನಾವು ಅಣ್ಣ ಅಂತ ಕರಿತೀವಿ ಯೂಶ್ವಲಿ, ನಮ್ಮ ಕಡೆ ಎಲ್ಲ ತಂದೆಗೆ ಅಣ್ಣ ಅಂತ ಕರಿತೀವಿ. ಸೊ ಅವ್ರಿಗೆ ಒಂದ್ಸರಿ ರಾಮಾಯಣ ಪುಸ್ತಕಗಳನ್ನ ಓದಿಸಿದ್ರು. ಬಹುಶಃ ಅದು ಓದಿದಾಗ ನಮ್ಮೊಂದು ಇಮ್ಯಾಜಿನರಿಲಿ ಸ್ವಲ್ಪ ಇದ್ರ ಬಗ್ಗೆ ಇದಾಯಿತು. ಆಮೇಲೆ ನಮ್ಮ ಸ್ಕೂಲ್ನಲ್ಲಿ ನನ್ನ ಚೈಲ್ಡ್ಹುಡ್ಡಲ್ಲಿ ಇದ್ದಂಥ ವೀರಲಿಂಗಯ್ಯ ಅಂತ ಒಬ್ಬರು ಮೇಷ್ಟ್ರು ಇದ್ರು, ಅವರು ನನ್ನ ಸ್ಕೂಲ್ನಲ್ಲಿ. ಅದು ಬಿಟ್ಟರೆ ಮಿಡಲ್ ಸ್ಕೂಲ್ನಲ್ಲಿ ವೆಂಕಟ ನರಸಿಂಹನ್ ಅಂತ ಇದ್ರು. ಇವರಿಬ್ಬರು ಶಿಕ್ಷಕರು ತುಂಬ ಪ್ರಭಾವ ಬೀರಿದ್ದಾರೆ ನನ್ನ ಮೇಲೆ. ಅಂದರೆ ನಮ್ಮ ಒಂದು ಪ್ರತಿ ಕಲಿಕೆಯಲ್ಲಾಗಿ ಈ ಆರ್ಟ್ ಅಂತ ಆದಲ್ಲಿ ಕತೆನ ಅವ್ರು ಹೇಳರು, ಒಂದೊಂದು ಕ್ಲಾಸ್ ಮುಗಿದ್ಮೇಲೆ ಕತೆ ಹೇಳರು, ಅದು ನಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು. ಅಂದರೆ ಓದೋದ್ರ ಜೊತೆಗೆ ಅವ್ರ ಕತೆ ಏನೋ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದು, ಅದು ಬಹುಶಃ ನಮಗೆ ನಮ್ಗೆ ಗೊತ್ತಿಲ್ಲದಂಗೆ ಒಳಗಡೆ ಬೆಳೀತಾ ಹೋಯಿತು. ಸೊ ಟೆಂತ್ ಮುಗಿದ ಮೇಲ್ಗಡೆ ಪಿ ಯು ಸಿ ಎಂತೂ ಕನ್ನಡ ಮೀಡಿಯಂ ಟೆಂತ್ ಗಂಟೆ ಓದಿದ್ದು, ಪಿ ಯು ಸಿ ಓದಲೇಬೇಕಾಗಿತ್ತು. ಸೊ ಹಂಗಾಗಿ ಅಲ್ಲೇನು ಆಸಕ್ತಿ ಆ ಥರದ್ದು ಇರಲಿಲ್ಲ. ಯಾವಾಗ ಇಂಜಿನಿಯರಿಂಗ್ ಸೀಟ್ ಸಿಕ್ತು ದಾವಣಗೆರೆಗೆ ಹೋದ್ಮೇಲೆ ಅಲ್ಲಿ ಒಲವು ಜಾಸ್ತಿ, ಅಲ್ಲೇನಾಯ್ತು ಅಂದರೆ ಇಂಜಿನಿಯರಿಂಗ್ ಪುಸ್ತಕಗಳಿಂದ ಜಾಸ್ತಿ ಲಿಟ್ರೇಚರ್ ಕಡೆ ಓದಕ್ಕೆ ಗಮನ ಸೆಳೆಯಕ್ಕೆ.
0: ಬಿ ಎ ಎಮ್ ಎ ಎಲ್ಲ ತಗೋಬೇಕು ಅಂತ ಅನಿಸ್ಲಿಲ್ಲ ಆಮೇಲೆ? ಬಿ ಎ ಎಮ್ ಎ
2: ಯಾವಾಗಲೂ ಅನ್ಕೋತಿದ್ದೇನು ಅಂತ ಅಂತಂದ್ರೆ, ನಾನು ಖಂಡಿತ ಮುಂದೊಂದು ದಿನ ಕನ್ನಡ ಮೈಸೂರು ಯೂನಿವರ್ಸಿಟಿಲಿ ನಾನು ಓದೇ ಓದ್ತೀನಿ ಅನ್ನೋದಿತ್ತು. ಆಗಿಲ್ಲ.
0: ಇದು ಎಷ್ಟು ಜನ ಈ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರ್ಗೆ ಅಥವಾ ಓದೋರ್ಗೆ ಅನ್ಸುತ್ತೋ ಈ ಬಗ್ಗೆ ಅಲ್ವಾ?
2: ತುಂಬಾ ಜನಕ್ಕೆ ಅನ್ಸುತ್ತೆ,
0: ರಕ್ಷಿತ್ ಶೆಟ್ಟಿ ಅವರು ಹಾಗೆ. ಸೊ ನಮ್ಮಲ್ಲೇ ಸಾಕಷ್ಟು ಉದಾಹರಣೆಗಳು ಇದೆ ಅದಕ್ಕೆ. ಎಲ್ಲರೂ ಆ ಪಯಣವನ್ನ ಅಲ್ಲಿಗೆ ಮೊಟಕುಗೊಳಿಸಿ, ಮತ್ತಿದು ಎಷ್ಟು ರಿಸ್ಕಿ ಅಂದ್ರೆ, ನಿಜವಾಗ್ಲೂ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಕಾಣಬಹುದು, ಗೆಲ್ಲಬಹುದು ಅನ್ನುವಂತಹ ಒಂದು ಹೋಪ್ ಆದ್ರೂ ಜಾಸ್ತಿ ಮಟ್ಟಕ್ಕೆ ಅಟ್ಲೀಸ್ಟ್ ಒಂದು 50% ನಾವು ಸೇಫ್ ಅಪ್ಪ ಅಂತ ಅನ್ಸ್ತಿರತ್ತೆ. ಆದ್ರೆ ಇಲ್ಲಿ ಹಾಗಲ್ಲ. ಇದು ಎಷ್ಟು ಸೃಜನಶೀಲತೆ ಬೇಕಾಗುತ್ತೆ, ಕ್ರಿಯೇಟಿವ್ ಮಾಧ್ಯಮ, ಆಮೇಲೆ ಎಲ್ಲ ಅಂಗ ಎಲ್ಲ ಸಿಗ್ತಾ ಇದೆ. ಇಂತಹ ಇದಕ್ಕೆ ಬರಬೇಕು ಅಂದಾಗ ನಿಮ್ಮ ಫ್ಯಾಮಿಲಿಯವರಾಗಲಿ, ನಿಮ್ಮ ಸ್ನೇಹಿತರಾಗಲಿ ಏನಂದ್ರು?
2: ಅಂದ್ರೆ ಆಕ್ಚುಲಿ ಯಾರಿಗೂ ಇಷ್ಟ ಇರಲ್ಲ. ಅಂದರೆ ಯಾವ ತಂದೆ ತಾಯಿಗಳಿಗಾಗಲಿ ಏನಾಗಲಿ, ಅಂದರೆ ಮಗ ಒಂದು ಎಜುಕೇಟೆಡ್ ಆಗಿ ಓದಿದ್ದಾನೆ, ಇದು ಯಾನಿಗೆ ಬೇಕು ಸಿನಿಮಾ? ಯಾಕಂದರೆ ನಮ್ಮ ಸಿನಿಮಾ ಕ್ಷೇತ್ರ ಗೊತ್ತೇ ಇಲ್ಲ ಯಾರು, ನಾನೇ ಮೊದಲಿಗೆ ಸಿನಿಮಾ ಡೈರೆಕ್ಟರ್ ಆಗಿರೋದು.
0: ಸೊ ಹಂಗಾಗಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ.
2: ಇಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ನಾವು ನೋಡ್ತಿದ್ದೆ, ನಾವು ಯಾರೋ ಸಿನಿಮಾ ಮಾಡಿದ್ದನ್ನ ದೂರದಿಂದ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿದ್ದು ಅಥವಾ ಟಿವಿಲಿ ನೋಡಿದ್ದು ಅಷ್ಟೇ ಗೊತ್ತಿರ್ತದೆ. ಸಿನಿಮಾ ನನ್ನ ಮಗನೇ ಆ ಕ್ಷೇತ್ರಕ್ಕೆ ಹೋಗ್ತಾನೆ ಅಂದಾಗ ನಾನು ತಕ್ಷಣ ಹೇಳಿರಲಿಲ್ಲ ಆ್ಯಕ್ಚುಲಿ ಸಿನಿಮಾ ಇದು ಅಂತ. ನಾನು ಯಾವುದನ್ನು ಜಾಸ್ತಿ ಏನೋ ಮಾಡಬೇಕಾರಾಗಲಿ ಆಗಲಿ ತುಂಬ ಹೇಳಲ್ಲ, ಇದು ಮಾಡಲ್ಲ, ನನಗೆ ಅನ್ಸದನ್ನ ಮಾಡ್ತಾ ಹೋಗ್ತಾ ಇರ್ತೀನಿ ಆ ಥರದ ಇದರಲ್ಲಿ. ಅಂದರೆ ಒಳಗಡೆ ಅವ್ರದ್ದು ಏನೇ ಇದ್ರು ಕೂಡ ಬಹುಶಃ ಒಂದು ಸ್ವಲ್ಪ ಸಿನಿಮಾಗಳು ರಿಲೀಸ್ ಆದಾಗಿದ್ದಾಗ ಒಳಗಡೆ ಒಂದು ಸ್ವಲ್ಪ ಖುಷಿ ಇದೆ ಅವ್ರಿಗೆ. ಬಟ್ ಅದ್ರ ಜೊತೆಗೆ ನೀವು ಹೇಳ್ದಂಗೆ ಈ ಕ್ಷೇತ್ರದಲ್ಲಿರುವಂಥ ಒಂದು ಸವಾಲುಗಳು, ಅದು ಒಂದೊಂದ್ಸರಿ ಅವ್ರಿಗೆ ಏನು ಏನು ಮಾಡ್ತಾ ಇದ್ದಾನೆ ಏನು ಅನ್ನೋದು ಒಂದು ಆತಂಕನೂ ಕೂಡ ಇರುತ್ತೆ. ಅಂದರೆ ಯಾವುದೇ ಪೇರೆಂಟ್ಸ್ಗಾದರೂ ಸಿನಿಮಾ ಕ್ಷೇತ್ರ ಆಗಲಿ ಇದಾಗಲಿ ಖಂಡಿತ ಆತಂಕ ಇದ್ದೇ ಇರುತ್ತೆ. ಹೇಗೆ ಏನು ಮಾಡ್ತಾನೆ ಯಾವಾಗ, ನೀವು ಹೇಳ್ದಂಗೆ ಒಂದು ಟೈಮ್ ಅಂತ ಇರಲ್ಲ, ಒಂದು ಬೌಂಡ್ರಿ ಅಂತ ಇರಲ್ಲ. ಸೊ ಹಾಗಾಗಿ ಸಾಕಷ್ಟು ಒಳಗಡೆ ಅವ್ರಿಗೂ ಕೂಡ ಒಂದು ರೀತಿ
0: ಗೊಂದಲ
2: ಇದ್ದೇ ಇರುತ್ತೆ.
0: ಅಲ್ಲ, ಈಗ ಉತ್ತರ ಸಿಕ್ಕಿರುತ್ತೆ ಬಿಡಿ, ಹೊಂದಿಸಿ ಬರ್ದಿದ್ದಾರೆ, ಬದುಕು ಬಂದಂತ ಇವ್ರು ಸ್ವೀಕರಿಸ್ತಾರೆ, ಅವ್ರು ನಾನು ಹೇಳಿದ್ ಕೇಳಲ್ಲ ಅಂತ ಅವ್ರಿಗೆ
2: ಗೊತ್ತಾಗೋದಿದೆ.
0: ಇನ್ನ ತೀರ್ಥರೂಪು ತಂದೆಯವ್ರಿಗೆ ಅಂತ ತಂದೆಯವ್ರಿಗೂ ಒಂದು ಫಿಲ್ ಸಿನಿಮಾ ಮಾಡ್ಕೊಟ್ಬಿಟ್ಟಿದ್ರಿ. ಸೊ ಹಾಗಾಗಿ ಇನ್ನ ಅವ್ರ ಪ್ರಶ್ನೆಗಳನ್ನ ಕೇಳಲ್ಲ, ಕೇಳಿದ್ರೆ ನಿಮ್ ಮಡದಿಯವರು
2: ಇಲ್ಲ ಅವರು
0: ಅವ್ರ ಬಗ್ಗೆ ಒಂದ್ ಲೈನ್ ಹೇಳೋದಾದ್ರೆ, ನಿಮ್ ಮಗಳ ಹೆಸರು?
2: ನನ್ನ ಮಗಳ ಹೆಸರು ಶನಾಯ. ನನಗೆ ತುಂಬಾ ಜನ ಶನಾಯ ಆರ್ಜೆ, ಬಟ್ ಎಲ್ಲರಿಗೂ ಗೊತ್ತಿರೋದು ಬೆಳ್ಮುಗಿಲು ಅಂತ.
0: ಬೆಳ್ಮುಗಿಲು
2: ನನ್ನ ವೈಫ್ ಹೆಸರು ಭಾನುಪ್ರಿಯಾ ಅಂತ. ಸೊ ಯಾ, ಇನಿಷಿಯಲಿ ಅವ್ರಿಗೂ ಕೂಡ, ಇನ್ಫ್ಯಾಕ್ಟ್ ವೈಫ್ಗೂ ಕೂಡ ಇದು ಸಿನಿಮಾ ಕ್ಷೇತ್ರ ಅನ್ನೋದು ಅಂದ್ರೆ ಅವ್ರು ಹೇಳ್ತಿದ್ರು ಯಾವಾಗಂದ್ರೆ ಫಿಲ್ಮ್ ಬಗ್ಗೆ ಏನು ಅಂತಂದ್ರೆ, ನಾನು ಯಾರನ್ನೋ ದೂರದಿಂದ ನೋಡಿರೋದಷ್ಟೇ, ನನ್ನ ಮದುವೆ ಆಗ ಹುಡುಗನೇ ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ ಅನ್ನೋದೊಂದು. ಅವ್ರಿಗೂ ಇಷ್ಟ ಅಂದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ತಕ್ಷಣಕ್ಕೆ ಓಕೆ ಮದುವೆ ಆದ ಒಂದು ಸ್ವಲ್ಪ ದಿನ ಸಿನಿಮಾಕ್ಕೆ ಹೋಗ್ಬೇಕು ಅನ್ನೋದಿರ್ತದೆ. ಆ ಥರದ್ರಲ್ಲಿ ಒಂದು ಗೊಂದಲ ಮತ್ತು ಭಯನೂ ಕೂಡ ಇರುತ್ತೆ.
0: ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್?
2: ಅರೇಂಜ್ ಮ್ಯಾರೇಜ್.
0: ಅರೇಂಜ್ ಮ್ಯಾರೇಜ್. ಹಾಗಾದ್ರೆ ಒಂದ್ ಎರಡು ಮೂರು ಪ್ರಶ್ನೆಗಳನ್ನ, ಪದಗಳನ್ನ ನಿಮ್ ಮುಂದೆ ಇಡ್ತೀನಿ, ತುಂಬಾ ಫಾಸ್ಟ್ ಆಗಿ ಒಂದೇ ಒಂದ್ ಲೈನ್ ಅಲ್ಲಿ ಉತ್ತರ ಕೊಟ್ಬಿಡಿ. ಪ್ರೀತಿ ನಿಮ್ ಪ್ರಕಾರ?
2: ಅಂದ್ರೆ ಇದು ವ್ಯಾಖ್ಯಾನಕ್ಕೂ ನಿಲ್ಕದ್ದು, ಅದೊಂದು ನಂಬಿಕೆ ಮತ್ತು ಬದುಕು,
0: ಹೊಂದಾಣಿಕೆ
2: ಮತ್ತು ಬದುಕು.
0: ಸ್ನೇಹ?
2: ಸ್ನೇಹ ಅನ್ನೋದು ಒಂದು ಏನು ಅಂತ ಒಂದು ಎಕ್ಸ್ಪ್ಲೈನ್ ಮಾಡಕ್ ಆಗದೇ ಇರುವಂತ ಒಂದು ನಿಷ್ಕಲ್ಮಶ ಒಂದು ಭಾವ.
0: ಸಂಬಂಧ?
2: ಸಂಬಂಧ ಅದೇ ಕೊನೆವರೆಗೂ ಉಳಿಯೋದು.
0: ಮದುವೆ?
2: ಮದುವೆ ಹೊಂದಿಸ್ಕೊಂಡು ಹೋಗ್ತಾ ಇರೋದೆ. ಅದೇ ನಾನು ಒಂದ್ಸರಿ ಮಾತಾಡ್ತಾ ಇದ್ದೆ, ಅಂದ್ರೆ ಒಂದಿಷ್ಟು ವರ್ಷ ಸುಮ್ಮನೆ ಬದುಕಬೇಕು. ಅಂದ್ರೆ ಇಲ್ಲಿ ಏನಂತ ತಕ್ಷಣಕ್ಕೆ ಹೊಂದಿಸಿ ಬರೀ ಸಿನಿಮಾ ಅಂದ್ರೆ ಒಂದು ಕ್ಯಾರೆಕ್ಟರ್ಗಳು ಬರ್ತವೆ, ತಕ್ಷಣಕ್ಕಾಗ್ಲಿ ಒಂದಿಷ್ಟು ಹೊಂದಾಣಿಕೆ ಆಗ್ಲಿಲ್ಲ, ದಿಢೀರ್ ನಿರ್ಧಾರಗಳು ಅನ್ನೋದಕ್ಕಿಂತ ಗ್ರೇಟೆಸ್ಟ್ ಇದಂತಂದ್ರೆ ಸೋಲ್ಮೇಟ್ ಯಾರು ಅಂತಂದ್ರೆ, ಅಥವಾ ಒಂದು ಗಂಡ ಹೆಂಡತಿ ಅಂದ್ರೆ ಒಂದಿಷ್ಟು ವರ್ಷಗಳು ಸುಮ್ಮನೆ ಬದುಕ್ತಾ ಒಬ್ರಿಗೊಬ್ರು ಪರಸ್ಪರ ಇದ್ ಮಾಡ್ಕೊಂಡು ಅಲ್ಲಿ ಕಚ್ಚಾಟ ಇರುತ್ತೆ, ಎಲ್ಲವೂ ಇರುತ್ತೆ, ಎಲ್ಲದ್ರ ಜೊತೆ ಬದುಕೊಂಡು ಹೋಗ್ತಾ ಒಂದಿಷ್ಟು ವರ್ಷ ಬದುಕ್ತಾರಲ್ಲ, ಅದೇ ಮದುವೆ.
0: ಆಯ್ತು, ಇದೆಲ್ಲದರ ಜೊತೆಗೆ ಜೀವನ?
2: ಜೀವನ ಅಂದ್ರೆ ಒಂದು ಅನುಭವಕ್ಕೆ ಸಿಕ್ಕಿರುವ ಒಂದು ವರ, ಪ್ರತಿ ಕ್ಷಣ ನಾವು
0: ನಿರ್ದೇಶನ
2: ನನ್ನ ಕಲ್ಪನೆಯಲ್ಲಿ ಏನೋ ಅನ್ನಿಸಿದೆ ಕೆಲವು ಕಥೆಗಳನ್ನ ಹೇಳಿ.
0: ನಿರ್ದೇಶಕ
2: ನನ್ನ ಇದು ನನ್ನೊಳಗೆ
0: ನಿಮ್ಮ ಭಾವನೆಗಳಿಗೆ
2: ಒಂದು
0: ತೆರೆ ಮೇಲೆ ಒಂದು ಚಿತ್ರ ರೂಪ. ಆಯ್ತು, ಒಟ್ಟಿನಲ್ಲಿ ಬದುಕು ಹೀಗೆ ಚೆನ್ನಾಗಿ ಸಾಕ್ತಾ ಇರಲಿ, ಮತ್ತಷ್ಟು ಪ್ರಶ್ನೆಗಳು ಬೇರೆ ವರ್ಗದಿಂದ ಹುಟ್ಟಾಕಿದ್ರು ಸಹ ಅದಕ್ಕೆ ಉತ್ತರಗಳು ನೀವು ಕೊಡಲಿಕ್ಕೆ ಸಫಲಾಗಿದ್ದೀರಿ, ಅದನ್ನು ಪ್ರೂವ್ ಮಾಡಿದ್ದೀರಿ, ಎರಡು ಚಿತ್ರಗಳ ಮುಖಾಂತರ ಇನ್ವಿಟೇಷನ್ ಕೊಟ್ಟಿದ್ದೀರಿ. ಸಂಬಂಧಗಳ ಸೂರಡಿ ಇಲ್ಲಿ ಎಲ್ಲರೂ ಅನಾಥರೆ ಅಂತ ಬರೆದಿದ್ದೀರಿ. ಅನುಬಂಧಗಳ ಬೇರಡಿ ಇಲ್ಲಿ ಎಲ್ಲರೂ ಒಬ್ಬಂಟಿಗರೆ ಒಂದಲ್ಲ ಒಂದು ಕಾರಣಕ್ಕೆ ಅಂತ ನಿಮ್ಮ ಸಾಲುಗಳು. ಈ ಸಾಲುಗಳ ಜೊತೆಗೆ ಬೆಳಕಲಿ ಅನ್ನುವಂತಹ ಗೀತೆಯನ್ನು ಒಂದೆರಡು ಸಾಲು ಕೇಳಿಬರೋಣ.
2: ಎಸ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, 4:25 ಆಗಿದೆ. ಅನೇಕರು ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ನೀವು ಸಹ ಹೊಂದಿಸಿ ಬರೆಯಿರಿ ಮತ್ತು ತೀರ್ಥರೂಪ ತಂದೆಯವರಿಗೆ, ನಿರ್ದೇಶಕರ ಯಾವ ಸಿನಿಮಾ ನೀವು ನೋಡಿದ್ದೀರಿ, ಅವರ ಹಾಡುಗಳನ್ನು ಕೇಳಿದ್ದೀರಾ, ಹೇಗನ್ಸುತ್ತೆ ಅವರ ನಿರ್ದೇಶನ, ಕಾರ್ಯಕ್ರಮ ಹೇಗನ್ನಿಸ್ತಾ ಇದೆ, ನೀವೇನಾದ್ರು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅಂದ್ಕೋತಾ ಇದ್ದೀರಾ, ಇದಕ್ಕೆಲ್ಲ ವೇದಿಕೆ ಮತ್ತು ಸಮಯ ಸಿದ್ಧವಾಗಿದೆ. ಹಾಗಾಗಿ ಬೇಗ ಬೇಗ ಸಂದೇಶದ ಮುಖಾಂತರ ಕೇಳ್ತೀರಾ ಅಂತ ಭಾವಿಸ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9489109492 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ಹಾಗೆಯೇ ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಸಾಕಷ್ಟು ಮಾತಾಡ್ತಾ ಇದ್ದೀವಿ, ಜೊತೆಗೆ ಹೊಂದಿಸಿ ಬರೆಯಿರಿ ಇದಕ್ಕೆ ನಿರ್ಮಾಪಕರು ನೀವೇ ಅಲ್ವಾ?
1: ಹೌದು, ಅಂದ್ರೆ ನಾನು ನನ್ನ ಸ್ನೇಹಿತರು ಅಂದ್ರೆ ಅದಕ್ಕೆ ಸಿನಿಮಾದಲ್ಲಿ ಇದ್ದಿದ್ದು ರಾಮನಹಳ್ಳಿ ಜಗನ್ನಾಥ್ ಮತ್ತು ಸ್ನೇಹಿತರ
0: ಇದು ಅಂತ.
1: ಏನೆಲ್ಲರೂ ಕನ್ನಡದಲ್ಲಿ ಲೂಸಿಯ ಒಂದು ಕ್ರೌಡ್ ಫಂಡಿಂಗ್ ಅಂತ ಸಿನಿಮಾ ಇದಾಯ್ತು. ಪ್ಯೂರ್ಲಿ ಇದು ನನಗೆ ನನ್ನ ಸ್ನೇಹಿತರ ಒಂದು ಫಂಡಿಂಗ್ ಇಂದ ಆಗಿದ್ದಂತ ಸಿನಿಮಾ. ನಾನು ನನ್ನ ಸ್ನೇಹಿತರು
0: ಚಿತ್ರದ
1: ಹೊಂದಿಸ್ಕೊಂಡೇ ಮಾಡಿದ್ದ ಸಿನಿಮಾ ಹೊಂದಿಸಿ ಬರೀರಿ.
0: ಆಯ್ತು. ಇನ್ನು ಸಾಹಿತ್ಯ ನಿಮ್ಮದು, ನಿರ್ದೇಶನ ನಿಮ್ದು, ಹಾಡುಗಳು ನಿಮ್ದೇ ಅಲ್ವಾ ಸರ್?
1: ಹೌದು, ಅಂದ್ರೆ ನನಗೆ ವಿಶೇಷವಾಗಿ ಹಾಡುಗಳ ಬಗ್ಗೆ ತುಂಬಾ ಒಲವು. ಅಂದ್ರೆ ಮೊದಲಿನಿಂದನು ಆಕ್ಚುಲಿ ಡೈರೆಕ್ಟರ್ ಆಗ್ಬೇಕು ಅನ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಗೀತ ರಚನೆಕಾರ ಆಗ್ಬೇಕು ಅನ್ನೋದು ತುಂಬಾ ಆಸಕ್ತಿ ಇತ್ತು. ನನ್ನ ನಾನು ಓದ್ತಾ ಇರ್ಬೇಕಾದ್ರೆ ತುಂಬಾ ಪ್ರಭಾವ ಬೀರಿದ್ದು ನನಗೆ ಕೆ ಕಲ್ಯಾಣ್ ಅವರು, ತದನಂತರದಲ್ಲಿ ಜಯಂತ್ ಕಾಯ್ಕಣಿ ಸರು, ಇವರೆಲ್ಲ ಪ್ರಭಾವದಲ್ಲಿ ನಾನು ಕೇಳ್ತಿದ್ದಾಗ ನಾನು ಫಸ್ಟ್ ಗೀತ ರಚನೆಕಾರ ಆಗ್ಬೇಕು ಅಂತ ಅನ್ಸಿದಾಗ ಹಾಗಾಗಿ ನಾನು ಒಂದಿಷ್ಟು ಕವಿತೆಗಳನ್ನು ಬರೀತಿದ್ದೆ, ಪತ್ರಿಕೆಗಳಿಗೂ ಬರೀತಿದ್ದೆ. ಸೊ ಹಾಗಾಗಿ ಹಾಡಿನ ಮೇಲ್ಗಡೆ ಒಂದು ವ್ಯಾಮೋಹ ಎಂತೂ ಇದೆ. ಒಬ್ಬ ನಿರ್ದೇಶಕನಾದ್ರೂ ಕೂಡ ಓಕೆ ಒಂದು ಸಾಂಗ್ ಬರೀಬೇಕು ನನ್ನ ಸಿನಿಮಾದಲ್ಲಿ ಇರಬೇಕು ಅನ್ನೋದೊಂದಿದೆ.
0: ಒಂದು ಸಾಂಗ್ ಬರೀಬೇಕು ಅನ್ಕೊಂಡ್ರಿ, ಆರ್ ಹಾಡು ಬರೆದ್ರಿ, ಇಲ್ಲಿ 4-5 ಹಾಡು ಬರೆದ್ರಿ, ನೆಕ್ಸ್ಟ್ ಸಿನಿಮಾಗೆ ಎಷ್ಟು ಹಾಡು ಬರೀತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಆಸೆ ಈಡೇರಿದೆ, ಖುಷಿಯಾಗಿದ್ದೀರಿ.
1: ಅದೇ ರೀತಿ ಜನರಿಗೆ ತಲುಪಬೇಕು ಅನ್ನೋದು ಇದೆ, ಯಾಕಂದ್ರೆ ನನಗೆ ಎಷ್ಟು ಮಟ್ಟಿಗೆ ನಾವು ಏನೇ ಹಾಡು ಬರೆದ್ರು ಕೂಡ ಅದು ಯಾವ ರೀತಿ ತಲುಪುತ್ತೆ ಅನ್ನೋದ್ರ ಮೇಲ್ಗಡೆ ಇದಾಗುತ್ತೆ. ಸೊ ಓಕೆ, ನನಗೆ ಆಸೆ ಇರ್ಬೋದು, ಬಟ್ ಅದು ಹೇಗೆ ತಲುಪುತ್ತೆ ಅಂತ. ಈಗ ಹೊಂದಿಸಿಲ್ಲಿ ತಗೊಂಡ್ರೆ ಈಗ ನೀವೇನ್ ಪ್ಲೇ ಮಾಡಿದ್ರೆ ಬೆಳಕಲ್ಲಿ ಸಾಂಗು, ಅದಕ್ಕೆ ಸಾಕಷ್ಟು ಜನ ಅದನ್ನ ಬಗ್ಗೆ ಹೇಳಿದ್ದಾರೆ ಬೆಳಕಲ್ಲಿ ಅನ್ನೋ ಹಾಡು ಬಗ್ಗೆ. ಸೊ ಹಾಗಾಗಿ ಸೊ ಒಂದಿಷ್ಟು ಏನೋ ನಿರ್ದೇಶನದ ಜೊತೆಗೆ ಹಾಡುಗಳನ್ನು ಬರೀಬೇಕು ಅನ್ನೋದೊಂದು ಒಲವು ಇದೆ. ನೀವೇ ಹೇಳಿದಾಗ ಹೊಂದಿಸಿ ಬರೆಯಲ್ಲಿದ್ದಂತ ಎಂಟು ಸಾಂಗ್ಗಳಲ್ಲಿ ಒಂದು ಕಲ್ಯಾಣ್ ಸರ್ ಬರೆದಿದ್ರು, ಆ ಸಾಂಗು ತುಂಬಾ ಇದಾಗಿದ್ದು, ಪಯಣಿಸುವೆ ಅಂತ. ಅದ್ರಲ್ಲಿ ಬರುವಂತ ಒಂದು ಲೈನ್ಗಳಿದೆ, ಕಾಣದ ನೋವುಂಟು ಎಲ್ಲರ ಎದೆಯಲ್ಲಿ, ಬಾಡಿಗೆ ಸಂತೋಷ ಎಲ್ಲರಿದೆಯಲ್ಲಿ. ಈ ಲೈನ್ ನನಗೆ ತುಂಬಾ ಫೇವ್ರೇಟ್, ಆಸೆ ನಾನು ಹೊಂದಿಸಿ ಬರಲು ಬರೆದಿದ್ರು ಕೂಡ ಆ ಲೈನು ಕಲ್ಯಾಣ್ ಸರ್ದು. ಸೊ ಹಾಗಾಗಿ ಅದು ಬಿಟ್ಟರೆ ಹೃದಯಶು ಅವರು ಬರೆದಿದ್ರು, ಇನ್ನು ಉಳಿದಿದ್ದ 6 ಸಾಂಗ್ಗಳು ನಾನು ಬರೆದಿದ್ದೆ. ಸೊ ಇಷ್ಟು ವರ್ಷದಲ್ಲಿ ಅದಕ್ಕೆ ಬೆಳಕಲ್ಲಿ ಭಾವವೇ ಒಂದಿಷ್ಟು ಹಾಡುಗಳ ಬಗ್ಗೆ ಎಲ್ಲರೂ ಒಂದಿಷ್ಟು ಕೇಳಿಸ್ಕೊಂಡು ಹೇಳಿದರೆ, ಸೊ ಆ ಹಾಡುಗಳು ಇನ್ನೂ ಒಂದಿಷ್ಟು ಜನಕ್ಕೆ ತಲುಪಬೇಕು ಅನ್ನೋದು

0: ನನ್ನೊಳಗಡೆ ಇದೆ ಹೊಂದಿಸಿ ಬರೀ.
1: ಅಲ್ಲ, ಇಲ್ಲಿ ನನಗೊಂದು ಪ್ರಶ್ನೆ ಬರೋದು, ಪ್ರತಿಯೊಬ್ಬ ಲಿರಿಸಿಸ್ಟ್ ಬಂದಾಗೂ ಅಥವಾ ಸಂಭಾಷಣೆಕಾರ ಅವ್ರು ಬಂದಾಗ ನನಗೊಂದು ಪ್ರಶ್ನೆ ಏನಂದ್ರೆ, ನೂರಾರು ಗೀತೆಗಳು, ಸಾವಿರಾರು ಗೀತೆಗಳು ಪ್ರೀತಿ ಪ್ರೇಮದ ಬಗ್ಗೆ, ನೀತಿ ಬೋಧನೆ ಬಗ್ಗೆ, ಇಂಟ್ರೊಡಕ್ಷನ್ ಬಗ್ಗೆ ಎಲ್ಲವೂ ಬರ್ತಾ ಇರುತ್ತೆ, ಬರ್ತಾನೆ ಇರುತ್ತೆ, ಇನ್ನೂ ಬರುತ್ತೆ ಅಲ್ವಾ? ಈ ಹಿಂದೆಯಿಂದ ನೋಡಿದ್ರೆ ಎಲ್ಲ ಗೀತ ರಚನೆಕಾರರು ಅವರ ಅನಿಸಿಕೆಗಳನ್ನು, ಭಾವನೆಗಳನ್ನು ಪದಗಳ ರೂಪ ಕೊಟ್ಟು ಸಂಗೀತಕ್ಕೆ ಮೇಳೈಸಿ ಪಾತ್ರ ವರ್ಗದ ಮುಖಾಂತರ ನಮಗೆ ತಲುಪಿಸಿದ್ರು. ಅದು ಚಿ ಉದಯಶಂಕರ್ ಅವರಿಂದ ಹಿಡಿದು ಅವರ ತಂದೆಯವರಿಂದ ಹಿಡಿದು ಆರ್ ಎನ್ ಜಯಗೋಪಾಲ್ ಅವರಿಂದ ಹಿಡಿದು ವಿಜಯ ನಾರಸಿಂಹ ಅವರಿಂದ ಹಿಡಿದು ಈ ಹಂಸಲೇಖ ಅವರ, ಹೀಗೆ ಯೋಗರಾಜ್ ಭಟ್ರವರೆಗೂ, ಅಥವಾ ಇನ್ನು ಈಗ ನಾಗಾರ್ಜುನ್ ಶರ್ಮಾ, ತ್ರಿಲೋಕ್ ತ್ರಿವಿಕ್ರಮ, ಮನಸ್ಸು ಅರಸು ಅಂತಾರೆ, ಹೀಗೆ ಇಲ್ಲಿವರೆಗೂ ಸಾಕಷ್ಟು ಜನರು, ಕವಿರಾಜ್ ಅವರು, ವಿ ನಾಗೇಂದ್ರ ಪ್ರಸಾದ್ ಅವರು, ಹೀಗೆ ದೊಡ್ಡ ಪಟ್ಟಿ ಇದೆ. ಇನ್ನು ಈ ಈ ಹಾಡುಗಳಿಗೆ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಯಾಕೆ ಹೇಳಬೇಕು, ಹೇಗೆ ಸಾಧ್ಯ ಇದು ಅಂದರೆ, ಇಷ್ಟೆಲ್ಲ ಸಂಗೀತ, ಇವತ್ತಿಗೂ ಇನ್ನಷ್ಟು ಸಂಗೀತದ ಟ್ಯೂನ್ಗಳು ಬರ್ತಾ ಇರುತ್ತೆ, ಮತ್ತು ಹೊಸ ಪದಗಳು, ಹೊಸ ಪ್ರಯೋಗಗಳು, ಸೊ ಇದಕ್ಕೆ ಏನಂತೀರಿ ನೀವು?
0: ಇಲ್ಲ, ಅದೇ, ಯಾಕೆಂದ್ರೆ ನಮ್ಮ ಭಾರತೀಯ ಇದ್ರಲ್ಲಿ ತಗೊಂಡ್ರೆ ಅಂದ್ರೆ ರಾಮಾಯಣ ದರ್ಶನಮಯ ಕಾವ್ಯ, ಕಾವ್ಯ ರೂಪದಲ್ಲಿ ಅಂದ್ರೆ ಇವತ್ತಿಗೂ ಕೂಡ ನಮ್ಮ ಪುಸ್ತಕ ಆಗಲಿ, ಓದೋದಾಗಲಿ, ಕಾದಂಬರಿ ಆಗಲಿ, ಅದಕ್ಕಿಂತ ಜಾಸ್ತಿ ಕಾವ್ಯ ಅಥವಾ ಕವನಗಳು ಅಥವಾ ಒಂದು ಮ್ಯೂಸಿಕಲ್ ಇದರಲ್ಲಿ ಬಂದಾಗ, ಇದಕ್ಕಿಂತ ಮುಂಚೆ ನಾವು ಫಸ್ಟ್ ಹುಟ್ಟಿದ ಜಾನಪದ ಇರ್ಬೋದು, ಅದಾದ್ಮೇಲೆ ಭಾವಗೀತೆಗಳಿರ್ಬೋದು, ತದನಂತರದ ಬಂದ ಸಿನಿಮಾ ಹಾಡುಗಳಿರ್ಬೋದು, ಇವೆಲ್ಲದಲ್ಲಿ ಏನು ಅಂತಂದ್ರೆ ಕೇಳುಗನಿಗೆ ಸುಶ್ರಾವ್ಯವಾಗಿ ಅಂದ್ರೆ ಚೆನ್ನಾಗಿ ಅನ್ನಿಸ್ಬೇಕು, ಅವನಿಗೇನೋ ಒಂದು ಭಾವನೆ ಹುಟ್ಟಬೇಕು, ಅದು ಯಾವುದು ಸಂಗೀತದ ಜೊತೆ ಸಾಹಿತ್ಯ ಸೇರಿಕೊಂಡಾಗ ಹಾಡುಗಳಿಗೆ ಯಾವತ್ತೂ ಕೂಡ ಅದು ಏನು ನೀವು ಹೇಳ್ದಂಗೆ ಅದು ನೆವರ್ ಎಂಡಿಂಗ್, ಎಲ್ಲಿವರೆಗೆ ಮನುಷ್ಯನ ಭಾವನೆಗಳು ಮತ್ತು ಆ ಎಮೋಷನಲ್ ಅನ್ನೋದು ಜೀವಂತವಾಗಿ ಇರುತ್ತೋ ಮನುಷ್ಯನ ಇದ್ರದಲ್ಲಿ, ಅಲ್ಲಿವರೆಗೂ ಹಾಡುಗಳಿಗೆ ಯಾವತ್ತೂ ಕೂಡ ಅಂದರೆ ಎಲ್ಲ ಪ್ರಕಾರದಲ್ಲಾಗಿರ್ಬೋದು, ಯಾವುದೇ ಭಾಷೆಯ ಒಂದು ಇದ್ರದಲ್ಲಿ ತಗೊಂಡ್ರು ಕೂಡ ಹಾಡುಗಳು ಕೂಡ ಯಾವತ್ತೂ ಮನಸ್ಸಿಗೆ ಫಸ್ಟ್ ತಟ್ಟದು. ಈಗಲೂ ಕೂಡ ನಾವು ಹೇಳ್ತೀವಲ್ವ, ಸಿನಿಮಾ ಇದಾಗಬೇಕಂದ್ರೆ ಫಸ್ಟು ಹಾಡು ಚೆನ್ನಾಗಿ ಮಾಡ್ರಪ್ಪ ಅಂತ ಹೇಳಿ, ಯಾಕೆಂದರೆ ತುಂಬ ಅದು ಹಾಡುಗಳು ತಲುಪಬೇಕು ಜನಕ್ಕೆ, ಹಾಡು ಒಂದು ರೀತಿ ಇನ್ವಿಟೇಷನ್ ಇದ್ದಂಗೆ ಇರಬೇಕು ಅಂದರೆ ಸಿನಿಮಾದಲ್ಲಿ, ಸಿನಿಮಾದಲ್ಲಿ. ಸೊ ಹಾಗಾಗಿ ಇದು ಇಟ್ಸ್ ಖಂಡಿತ ಇದು ಇದು ಎಂದೂ ಮುಗಿಯದ ಒಂದು ಇದು
1: ಪಯಣ
0: ಪಯಣ ಹಾಡುಗಳು.
1: ಈಗ ಸಿನಿಮಾ ಹಾಡುಗಳು ಆ ಜರ್ನಿಯಲ್ಲಿ ಒಂದು ಜನರನ್ನ ಆಗಲೇ ತಲುಪಿಬಿಟ್ರೆ, ಈಗಂತೂ ಲಿರಿಕಲ್ ವಿಡಿಯೋ ಅಂತ ಬಿಡ್ತಾರೆ, ಆಡಿಯೋ ಅಂತ ಬಿಡ್ತಾರೆ, ಹಾಗೇನೆ ಒಂದು ಬಿಟ್ಟು ಬಿಡ್ತಾರೆ, ಹೀಗೆ ಏನೋ ಮಾಡಿ ಒಟ್ಟು ಕುತೂಹಲಕ್ಕೆ ಎಲ್ಲವನ್ನೂ ಮಾಡ್ತಾರೆ, ಅದು ಜನರಿಗೆ ತಲುಪಿದ್ರೆ ಸಿನಿಮಾ ಅರ್ಧ ತಲುಪುವಲ್ಲಿ ಯಶಸ್ವಿ ಅಂತ ಹೇಳಲಾಗತ್ತೆ ಅಲ್ವಾ? ಹಾಗಾಗಿ ಮೋಸ್ಟ್ಲಿ ನನಗನ್ಸೋದು, ನಮ್ಮೆಲ್ಲ ಭಾವನೆಗಳಿಗೆ ಪದಗಳನ್ನು ಒಬ್ಬ ಕವಿ ಅವನು ಅದಕ್ಕೊಂದು ರೂಪ ಕೊಟ್ಟು ಬರೆದಿರ್ತಾನೆ, ಆಗ ನಮ್ಗೆ ಯಾವ ಅಂದ್ರೆ ನಮ್ಮ ಟೈಮ್ ಹೇಗಿರುತ್ತೋ, ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಅದಕ್ಕೆ ತಕ್ಕಂಗೆ ನಾವು ಹಾಡನ್ನು ಟ್ಯೂನ್ ಮಾಡಿ ಕೇಳ್ತೀವಿ, ನಮ್ಗೆ ಖುಷಿ ಕೊಟ್ಟುಕೊಡ್ತೀವಿ. ಸೊ ಹಾಗಾಗಿ ಇದನ್ನು ಬರೆಯೋದು ನಿಜವಾಗೂ ಚಾಲೆಂಜಿಂಗು, ಯಾಕೆಂದ್ರೆ ಎಲ್ಲ ಕವಿಗಳು ಗೀತ ಸಾಹಿತ್ಯ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದಕ್ಕೇನಂತೀರಿ ಅಂದ್ರೆ, ಈ ನಾರ್ಮಲ್ ಕವನ ಕವಿತೆ ಬರೆಯೋದು ಸಿನಿಮಾ ಕ್ಷೇತ್ರಕ್ಕೆ ಬಂದು ಇಲ್ಲೊಂದು ಒಂದು ಆವರಣ ಇರುತ್ತೆ, ಒಂದು ಒಂದು ಚೌಕಟ್ಟಿರುತ್ತೆ, ಇದರಲ್ಲಿ ಬರೆಯೋದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ?
0: ಇಲ್ಲ, ಖಂಡಿತ ಚಾಲೆಂಜಿಂಗ್ ಇದ್ದೇ ಇದೆ, ಯಾಕೆಂದರೆ ಸಿನಿಮಾ ಅಂದರೆ ಒಂದು ಕವಿತೆ ಆಗಲಿ, ಅದು ನನ್ನೊಳಗಿನ ನನ್ನೊಳಗೇನೋ ಇರುತ್ತೆ, ಅದು ಒಳಗೆ ಬರಬೇಕು ಅನ್ನೋದಾಗಲಿ, ಒಂದು ಪದದಲ್ಲಿ ಬರೆದು ಬಿಡ್ತೀವಿ ಕವಿತೆ ಆಗಲಿ, ಒಂದು ಸಿಚುವೇಶನ್ನು, ನನ್ನ ಮೂಡು, ನನ್ನ ಭಾವನೆ ಅದಕ್ಕೆ ತಕ್ಕಂತೆ, ಅದು ಸಿನಿಮಾಕ್ಕೆ ಆಗಿರಲ್ಲ, ಅದಕ್ಕೆ ಅದರದೇ ಆದಂಥ ಸಿಚುವೇಶನ್ಸ್ಗಳಿರುತ್ತೆ, ಸಂದರ್ಭಗಳಿರುತ್ತೆ. ಅದೇ ರೀತಿ ಮೊದಲಾದ್ರೆ ಹೇಗಿತ್ತು ಅದನ್ನೇ ನಾವು ಆಗೆಲ್ಲ ಓದ್ತಾ ಇದ್ದಲ್ಲ, ಏನಂತಂದರೆ ಹಳೇ ಕಾಲದಲ್ಲಿ ಏನಂತಂದ್ರೆ ಒಬ್ಬ ಸಂಗೀತ ನಿರ್ದೇಶಕರಿಗೆ ಲಿರಿಕ್ ಬರೆದು ಆಮೇಲೆ ಟ್ಯೂನ್ ಹಾಕರು ಅಂತ,
1: ಮೊದಲು ಹಾಡು ಬರೆದ್ಬಿಡೋರು ಆಮೇಲೆ ಅದಕ್ಕೆ
0: ಟ್ಯೂನ್, ಸಂಗೀತ ಸಂಯೋಜನೆ ಆಗ್ತಿತ್ತು. ಈಗ ಅಂದ್ರೆ ಮೋಸ್ಟ್ ಆಫ್ ದ ಇದು ಒಂದು 90% ಫಸ್ಟ್ ಟ್ಯೂನ್ ಕೊಡ್ತಾರೆ, ಅದಕ್ಕೆ ಬರಿಬೇಕಾಯ್ತು. ಅಲ್ಲೇನಂತಂದ್ರೆ ಅದು ರಿಸ್ಟ್ರಿಕ್ಷನ್ಸ್ ಇರ್ತದೆ, ಇಷ್ಟೇ ಪದಗಳಲ್ಲಿ ಇರಬೇಕು, ಯಾವ ತರ ಇರಬೇಕು, ಇದೆಲ್ಲ ಒಂದು ರೀತಿ ಚಾಲೆಂಜಿಂಗ್ ಇದೆ. ಬಟ್ ನನಗೆ ಹೊಂದಿಸಿ ಬರೀ ಅಥವಾ ತೀರ್ಥರೂಪನಲ್ಲಿ ಅಂತಂದ್ರೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೋ ಕೋಸ್ಟ್ ಇದೆ, ಒನ್ ಟೈಮ್ ನಾನ್ ಲೈನ್ಸ್ ಕೊಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಬೆಳಕಲ್ಲಿ ಕಾಣದಿರ್ಗೂ ಇರುಳಲ್ಲಿ ಕಾಣದಿರ್ಗೂ ಲೈನ್ ಕೊಟ್ಟಮೇಲೆ ಹಾಕಿದ್ದು, ಆಮೇಲೆ ಇನ್ನೂ ಒಂದೆರಡು ಸಾಂಗ್ಗಳು ಲೈನ್ ಕೊಟ್ಟಮೇಲೆ ಹಾಕಿದ್ದು, ಕೆಲವು ಟೈಮ್ ಅವ್ರು ಟ್ಯೂನ್ ಕೊಡ್ತಾರೆ. ಸೊ ಒಂದು ಮ್ಯೂಸಿಕ್ ಅದು ದ ಗ್ರೇಟೆಸ್ಟ್ ಪ್ಲೇಸ್ ಅಂತ ಹಂಸಲೇಖ ಸರ್ ಅದಕ್ಕೆ ಲಿರಿಕ್ ರೈಟರ್ ಮತ್ತು ಮ್ಯೂಸಿಕ್ ಆಗಿರೋದ್ರಿಂದ ಒಂದೊಂದು ಟೈಮ್ ಅವರು ಬಹುಶಃ ಅವರು ಹಾಡ್ ಬರೀತಿದ್ರೇನೋ ಆಮೇಲೆ ಟ್ಯೂನ್ ಮಾಡ್ತಿದ್ರೇನೋ ಟ್ಯೂನ್ ಮಾಡಿದ್ ಮಾಡ್ತಿದ್ರೇನೋ. ಸೊ ಅದೊಂದು ಕಾಂಬಿನೇಷನ್ ಇರುತ್ತೆ, ಒಂದು ಮ್ಯೂಸಿಕ್ ಡೈರೆಕ್ಟರ್ ಲಿರಿಕ್ ರೈಟರ್ಗೆ ಒಂದು ಕಾಂಬಿನೇಷನ್ ಇದ್ದಾಗ ಇದಾಗುತ್ತೆ. ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಬರೀತಾ ಇರ್ಬೇಕು, ನೀವು ಹೇಳ್ದಂಗೆ ಒಂದಿಷ್ಟು ಏನು ಅದರ ಇತಿಮಿತಿ ಅಂತೂ ಇದೆ, ಇದೇ ರೀತಿ ಇಷ್ಟೇ ಪದಗಳಲ್ಲಿ ಹೇಳಬೇಕು, ಹೀಗೆ ಹೇಳಬೇಕು ಅನ್ನೋದಿದೆ. ಒಂದು ಚಾಲೆಂಜಿಂಗ್ ಆಗೂ ಕೂಡ ಇದೆ, ಯಾವ ಪದ ಹೇಗೆ ತಗೊಳ್ತಾರೆ ಅನ್ನೋದು ಇರುತ್ತೆ. ಈ ಪದ ಅಟ್ಲೀಸ್ಟ್ ಜನಗಳಿಗೆ ಗೊತ್ತಿರುತ್ತೋ ಇಲ್ಲ, ಅಂದ್ರೆ ನಾನಾದ್ರೆ ಸ್ವಲ್ಪ ಅಂದ್ರೆ ಒಂದಿಷ್ಟು ಅದನ್ನ ಏನು ಆಲೋಚನೆ ಮಾಡಲ್ಲ ಆಕ್ಚುಲಿ. ನಾನು ಹೇಳ್ಬೇಕು ಅಂದ್ರೆ ಯಾಕೆ ಅದು ನಾವೇ ಸಿ ಇದನ್ನ ಹಾಕೊಳ್ಬೇಕು, ಗೆರೆ ಹಾಕೋಬೇಕು, ಅದು ಗೊತ್ತಿಲ್ಲ ಅನ್ನೋ ಭಾವನೆ ಯಾಕೆ ನಾವೇ ಹಾಕೋಬೇಕು, ಗೊತ್ತಿಲ್ಲದವರು ಕೂಡ ಗೊತ್ತಾಗ್ಲಿ ಅನ್ನೋ ಪಾಯಿಂಟ್ ಒಂದು ಉದ್ದೇಶ ನನ್ನಲ್ಲಿ.

0: ಇರುತ್ತೆ, ಗೊತ್ತು ಗೊತ್ತೋ ಗೊತ್ತಿಲ್ದಂಗೆ. ಅಂದ್ರೆ ನಾನು ಕಂಪ್ಲೀಟ್ ಆಗಿ ಏನೂ ಆಲೋಚನೆ ಮಾಡದಾನೆ, ಅಂದ್ರೆ ಏನ್ ಹೇಳ್ತೀವಿ, ಒಂದು ಎಂಪ್ಟಿನೆಸ್ ಅಲ್ಲೇ ನಾನು ಯಾವ್ದನ್ನು ನೋಡೋದು, ಬರವಣಿಗೆ ಆಗ್ಲಿ ಸಿನಿಮಾ ಆಗ್ಲಿ ಎಲ್ಲದು ಕೂಡ ನನ್ಗೆ ಅನ್ನ ಸರಿ ನಾ ಮಾಡ್ತಾ ಇದ್ದೆ. ಅದ್ರ ಹಿಂದೆ ಒಂದು ಪೂರ್ವ ಒಂದ್ ಇದ್ರದಲ್ಲಿ ಇದು ಹಾಗೆ ಇರುತ್ತೆ, ಇದೇನೋ ಮುಂದೆ ಆಗ್ಬಿಡುತ್ತೆ ಅನ್ನೋ ಒಂದು ಭಾವನೆಲ್ಲಿ ಏನೋ ಇದು ಮಾಡಲ್ಲ. ಅದೇನ್ ಸಿಚುವೇಶನ್ ಕೇಳ್ತಾ ಇದ್ದೆ ಅದು ತಕ್ಕಂಡ್ ಬರೆದು ಬಿಡ್ತೀವಿ ಹಾಗೆ.
1: ಇನ್ನು ನಿರ್ದೇಶನ, ಸ್ಕ್ರೀನ್ ಪ್ಲೇ, ಕತೆ, ಚಿತ್ರಕತೆ, ಯಾವಾಗಲೂ ಗಟ್ಟಿ ಕತೆ ಇದ್ದಾಗ, ಅದಕ್ಕೆ ಸ್ಕ್ರೀನ್ ಪ್ಲೇ ಬರ್ಕೊಂಡಿರೋದು ಚೆನ್ನಾಗಿದ್ದಾಗ, ವಿಭಿನ್ನವಾಗಿದ್ದಾಗ, ಪ್ರಯೋಗಾತ್ಮಕವಾಗಿದ್ದಾಗ, ಅದರಲ್ಲಿ ಕ್ರಿಯೇಟಿವಿಟಿ ಇದ್ದಾಗ, ಬೇರೆಲ್ಲ ಹಿಂದಿನ ಚಿತ್ರಗಳಿಗೆ ಹೋಲಿಸ್ತಾ

0: ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ?
1: ಇಲ್ಲ ಅಂದರೆ ನನಗೆ ಅಂದರೆ ಇಲ್ಲಿ ಸ್ಕ್ರೀನ್ ಪ್ಲೇ ಇನ್ ಟರ್ಮ್ಸ್ ಆಫ್ ಯಾವುದ್ರಲ್ಲಿ ಹೇಳಬೇಕು
0: ಅಂದ್ರೆ
1: ಸಿನಿಮಾ ಅನ್ನೋದನ್ನೇ ಏನಾಗಿದೆ ಅಂದ್ರೆ ಈಗ ಗೆಲುವು ಮತ್ತು ಸೋಲಿನ ಮೇಲೆ ನಿಂತಿರುತ್ತೆ, ಅದರ ಮಾನದಂಡ. ಈಗ ಎಷ್ಟೋ ಸಿನಿಮಾಗಳು ಇವತ್ತು ನಾವು ಮುತ್ತಿನಹಾರ ನೆನೆಸ್ಕೊಂಡು ಆ ಕಾಲದಲ್ಲಿ ಅದು ಸಕ್ಸಸ್ ಆಗಿಲ್ಲ ಅಂತ ಮಾತಾಡ್ತಾರೆ. ಬಟ್ ಅದನ್ನ ನಾನು ಏನಂತ ಕರಿಬೇಕು, ಒಂದು ಆರ್ಟ್ ಅಂತ ಕರಿಬೇಕು. ಈಗ ಅಂದ್ರೆ ಎಷ್ಟೋ ಚಿತ್ರಗಳು ಅದರದ್ದು ಯಾವ ದೃಷ್ಟಿಕೋನದಲ್ಲಿ ಒಬ್ಬ ನೋಡುಗ ಅಥವಾ ಯಾರು ನೋಡ್ತಾರೆ ಅದ್ರ ಮೇಲ್ಗಡೆ ಅದರದ್ದು ಇದಿರುತ್ತೆ. ಈ ಸ್ಕ್ರೀನ್ ಪ್ಲೇ ಅನ್ನೋದು ಒಂದೇನು ಅಂತ ಅಂದ್ರೆ, ಓಕೆ ನಾವೇನೇ ನೋಡಿದ್ರು ಇವತ್ತಿಗೂ ಓಕೆ, ಈಗ ಅಂದ್ರೆ ಸ್ಪೀಡ್ ಇರ್ಬೇಕಾ ಇಲ್ಲ ಎಷ್ಟಿರ್ಬೇಕು, ಯಾವ ತರ ಫೇಸ್ ಅಲ್ಲಿ ಇರ್ಬೇಕು ಅಂದ್ರೆ ನಿನ್ನ ಕಥೆಗೆ ನಿನ್ನ ಸ್ಕ್ರೀನ್ ಪ್ಲೇ ಎಷ್ಟು ಅಂದ್ರೆ ಕೆಲವ್ರು ಹೇಳ್ತಾರೆ ಈಗ ಮಾತಾಡ್ತಾರೆ ಓದು ಅಂದ್ರೆ ಹೇಳ್ತಾ ಇರ್ಬೇಕಾದ್ರೆ ತುಂಬಾ ಲ್ಯಾಗ್ ಆಯ್ತು ಅಂತ ಮಾತಾಡ್ತಾರೆ, ಅಲ್ಲಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಇರ್ಬೇಕಾಗಿತ್ತು ಅಂತ ಗೊತ್ತಿಲ್ಲ. ಅದಂದ್ರೆ ಏನು ಅಂದ್ರೆ ನಾವು ತುಂಬಾ
0: ಅಲ್ಲ, ಇದಕ್ಕೇನಾದ್ರು ಮಾನದಂಡ ಇರುತ್ತಾ ಇದಕ್ಕೆ?
1: ಇಲ್ಲ, ಮಾನದಂಡ ಅನ್ನೋದನ್ನ ನಾನಂತೂ ಖಂಡಿತ ಫಾಲೋ. ನಿಮ್ ಕತೆ ಏನಿದೆ, ಕತೆಯ ಗೊತ್ತಿರ್ಬೇಕು, ಅದ್ ಕತೆ ಏನ್ ಹೇಳಕ್ ಹೋಗ್ತಾ ಇದೆ, ಯಾವ ತರ. ಈಗ ಮೇಳಗನ್ ಅಂತ ಸಿನಿಮಾ ತಗೊಂಡ್ರೆ ನೀವೇನ್ ಸ್ಪೀಡ್ ಮಾಡಕ್ ಆಗತ್ತೆ? ಆಮೇಲೆ ಈಗ ಎಷ್ಟೋ ಸಿನಿಮಾಗಳು ನಮ್ಮಲ್ಲಿ ತಗೊಂಡ್ರೆ ನಾನು ಓಕೆ ಓಕೆ ನನಗೂ ಹೇಳಿದ್ದಾರೆ, ಯಾಕಂದ್ರೆ ಹೊಂದಿಸಿ ಬರೀ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಇರ್ಬೇಕಾಯ್ತು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಂದ್ರೆ ಐ ಡೋಂಟ್ ನೋ ಅಂದ್ರೆ ಯಾವ ಇದ್ರದಲ್ಲಿ, ಬಹುಶಃ ನನ್ನ ಏನಾರು ಕಲಿಕೆ ಅಂತ ತಗೊಂಡ್ರೆ ಕಾಲೇಜ್ ಎಪಿಸೋಡ್ ಏನಾರು ಒಂಚೂರು ಡೈನಾಮಿಕ್ಸ್ ಬೇರೆ ತರ ಇರ್ಬೇಕಾಗಿತ್ತ ಏನು ಅಂತ ಅನ್ಕೋಬಹುದು. ಸೊ ಒಂದಿಷ್ಟು ಇದು ನಿರಂತರ ಕಲಿಕೆ, ಇದಕ್ಕೆ ಇದ್ರದೇ ಆದಂತ ಫಾರ್ಮೆಟ್ ಅಂತ ನಾನೆಂತೂ ಹೇಳಲ್ಲ. ನಾನು ತುಂಬಾ ಜನ ಕೇಳಿದ್ರೆ ಸರ್ ಕತೆ ನನ್ ಹುಟ್ಟದೇ ಇಲ್ಲ, ನಾನು ಏನ್ ಮಾಡ್ಬೇಕು, ಒಂದೊಂದ್ಸರಿ ನನ್ ತುಂಬಾ ಆಲೋಚನೆ ಇದು ಆಗುತ್ತಾ ಇಲ್ವಾ ಅಂತ ಆಲೋಚನೆ. ನೀವೇನು ಯೋಚನೆ ಮಾಡಬೇಡಿ ಅದನ್ನ, ಮೊನ್ನೆ ಜಯಂತ್ ಸರ್ ಒಂದ್ಸರಿ ಮಾತಾಡ್ತಾ ಇರ್ಬೇಕಾರೆ ಹೇಳ್ಬೇಕು, ನೀವು ಅನ್ಕೋ ಫಸ್ಟ್ ಅಂದ್ರೆ ಯಾವ್ದು ಏನು ನೀನ್ ಅನ್ಕೊಂಡ್ ಇದ್ ಮಾಡಕೋಡ, ಬರೆಯಕ್ ಸ್ಟಾರ್ಟ್ ಮಾಡಿದ್ರೆ ಅದೇ ತಗೊಂಡ್ ಹೋಗುತ್ತೆ. ನಿನ್ನ ಏನೇ ಆದ್ರೂ ಅಷ್ಟೇ, ಈ ಸ್ಕ್ರೀನ್ ಪ್ಲೇ ಆಗ್ಲಿ ಯಾವುದೇ ಆಗ್ಲಿ, ತಲೆಯಲ್ಲಿ ಇದೆ. ಏನು ಸುಮಾರು ಜನ ಹೇಳ್ತಾರೆ ತಲೆಯಲ್ಲಿದೆ ಸರ್, ತಲೆಯಲ್ಲಿದೆ, ತಲೆಯಲ್ಲಿಲ್ಲ, ಫಸ್ಟ್ ಪೇಪರಲ್ಲಿ ಇರಬೇಕು, ಬರೀಬೇಕು. ಬರೆದಾಗ ತಕ್ಷಣ ಅದು ನಿನ್ನನ್ನು ಕರ್ಕೊಂಡು ಹೋಗುತ್ತೆ, ಒಂದಿಷ್ಟು ಡ್ರಾಫ್ಟ್ಗಳಾಗುತ್ತೆ. ಸೊ ಈಗ ಸೂಟ್ ಆಗುತ್ತೋ ಇಲ್ಲವೋ ಅಂತ ಅನಿಸುತ್ತೆ. ಈಗ ಕೆಲವು ಟೈಮು ಶೂಟಲ್ಲೂ ಕೂಡ ಚೇಂಜಸ್ಗಳಾಗುತ್ತೆ, ನಾನು ಒಂದಿಷ್ಟು ಚೇಂಜಸ್ಗಳಾಗುತ್ತೆ ನನ್ನ ಪರ್ಟಿಕ್ಯುಲರ್ ನನ್ನ ಇದರದಲ್ಲಿ, ಅಂದರೆ ಆಗ ಹೋಗ್ತಾ ಸ್ಕ್ರೀನ್ ಪ್ಲೇಲೇ ಒಂದಿಷ್ಟು ಚೇಂಜಸ್ಗಳಾಗುತ್ತೆ. ಅಂದರೆ ಸಿನಿಮಾದಲ್ಲಿ ಅಂದರೆ ಇದೇ ರೀತಿ ಅನ್ನೋದಿಲ್ಲ. ಸೊ ಹಾಗೆ ನಿನ್ನ ಕಥೆಯ ಒಂದು ಇತಿಮಿತಿಗೆ ತಕ್ಕಂತೆ ಸ್ಕ್ರೀನ್ ಪ್ಲೇ ಅಂದ್ರೆ ನಿನ್ನ ಕತೆ ಯಾವ ರೀತಿ ಹೆಂಗ್ ತಲುಪಬೇಕು ಅಂತ ಒಬ್ಬ ನಿರ್ದೇಶಕನ ಗೊತ್ತಿರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
0: ಆಯ್ತು, ಮತ್ತೊಮ್ಮೆ ಈಗ ಹಿಂದೆ ಕೇಳಿದಾಗೆ ಒಂದು ಪದಕ್ಕೆ ಒಂದೇ ಲೈನ್ ಅಲ್ಲಿ ಉತ್ತರ ಕೊಡ್ತೀರಿ ಅಂತ ಭಾವಿಸ್ತಾ, ತುಂಬಾ ಫಾಸ್ಟ್ ಆಗಿ ಸಿನಿಮಾ ನಿಮ್ ಪ್ರಕಾರ
1: ಅಂದ್ರೆ ಇದು ನನ್ನ
0: ನಿಮ್ಮ ಅನಿಸಿಕೆ, ನಿಮ್ಮ ಅನಿಸಿಕೆ ಸಿನಿಮಾ ಬಗ್ಗೆ?
1: ಸಿನಿಮಾ ಈಗ ನನಗೆ ಒಂದು ರೀತಿ ನನ್ನ ಕನಸು ಕೂಡ ಆಗಿತ್ತು, ಈಗ ಬದುಕು ಕೂಡ ಆಗಿದೆ,
0: ಎಲ್ಲವೂ
1: ಆಗಿದೆ
0: ಜೀವನ. ಆಯ್ತು, ಇನ್ನು ನಿರ್ದೇಶನ, ನಿರ್ದೇಶನ ಅಂತ ಬಂದ್ರೆ ಏನ್ ಹೇಳ್ತೀರಿ?
1: ಈಗ ಅದು ನನ್ನನ್ನ ಗುರುತಿಸ್ತಾ ಇರುವಂತ ಒಂದು ಇದಾಗಿ, ನನ್ನ ವ್ಯಕ್ತಿ ಆಗಿರಬಹುದು ಅಥವಾ ರಾಮನಹಳ್ಳಿ ಜಗನ್ನಾಥ ಅನ್ನೋದಾಗಲಿ, ನನಗೊಂದು ಒಂದು
0: ಐಡೆಂಟಿಟಿ ಕೊಡ್ತಾ,
1: ಐಡೆಂಟಿಟಿ ಕೊಟ್ಟಿದೆ.
0: ಓಕೆ ಓಕೆ. ನಿರ್ಮಾಪಕರಾಗಿ, ನಿರ್ಮಾಪಕ ಅಥವಾ ನಿರ್ಮಾಣ ಅಂತ ಬಂದ್ರೆ,
1: ನಿರ್ಮಾಣ ಅಂತ ಬಂದ್ರೆ ಒಂದಿಷ್ಟು ಅಂದ್ರೆ ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಒಂದಿಷ್ಟು ಸದಭಿರುಚಿ ಚಿತ್ರಗಳನ್ನ ಮಾಡಬೇಕು ಅನ್ನೋದಿದೆ. ಸೊ ಹಾಗಾಗಿ ಅದು ಎಷ್ಟು ಮಟ್ಟಿಗೆ ಯಾವ ರೀತಿ ತಗೊಂಡು ಹೋಗುತ್ತೆ ಅನ್ನೋದ್ರ ಮೇಲ್ಗಡೆ ನಿಂತಿದೆ. ನಮ್ಮ ಸಂಡೇ ಸಿನಿಮಾಸ್ ಅನ್ನೋದು ಅದೇ ಉದ್ದೇಶದಿಂದ, ಭಾನುವಾರದ ಸಿನಿಮಾಗಳು ಭಾನುವಾರಕ್ಕೋಸ್ಕರ ಇಟ್ಟಿದೆ. ಸೊ ಹಾಗಾಗಿ ಪ್ರತಿಯೊಂದು ಕೂಡ ಈಗ ನಿರ್ಮಾಣ ಅನ್ನೋದು ಕೂಡ ಒಂದಿಷ್ಟು ಸದಭಿರುಚಿ ಚಿತ್ರಗಳನ್ನ ಹೇಳಬೇಕು ಅನ್ನೋದಿದೆ. ನಿರ್ಮಾಣ ಕೂಡ ಈಗ ಒಂದು ಜವಾಬ್ದಾರಿನೂ ಕೂಡ, ಅಂದ್ರೆ ಒಂದಿಷ್ಟು ಕಥೆಗಳನ್ನ ಹೇಳೋದ್ರಿಂದ ಒಂದಿಷ್ಟು ಜವಾಬ್ದಾರಿನೂ ಅನಿಸುತ್ತೆ, ಅಷ್ಟೇ ಒಂದಿಷ್ಟು ಭಯನೂ ಇದೆ. ನಿರ್ಮಾಣ ಜವಾಬ್ದಾರಿನೂ ಇದೆ, ಭಯನೂ ಇದೆ.
0: ಆಯ್ತು, ಈ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಕೇಳಿ ಬರೋಣ.

0: ಕೇಳಿದ್ರೆ ಪರಿಮಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ನಿರ್ದೇಶಕರು ಇವತ್ತು ಜೊತೆಯಾಗಿದ್ದಾರೆ. ಕೌಟುಂಬಿಕ ಚಿತ್ರಗಳು ನಿಜವಾಗ್ಲೂ ಎಲ್ಲರನ್ನ ಸೆಳೆಯುತ್ತೆ. ಈಗ ನೋಡಿ, ಒಂದು ಸಿನಿಮಾ ಇಂತಹದ್ದೇ ವರ್ಗಕ್ಕೆ ಅಂತ ಕೆಲವು ಸಾರಿ ಸೀಮಿತ ಆಗ್ಬಿಡತ್ತೆ, ಅಥವಾ ಎಲ್ಲರೂ ನೋಡಬಹುದು ಅಂತ ಅವರೇ ಹೇಳೋದಿಲ್ಲ ಕೆಲವು ಸಾರಿ. ಆದರೆ ನಮ್ಮ ಜಗನ್ನಾಥ್ ಅವರು ಹಾಗೆ ಹೇಳಲ್ಲ. ನನ್ನ ಸಿನಿಮಾಗೆ ಎಲ್ಲ ವರ್ಗದ, ಒಂದು ಪುಟಾಣಿಯಿಂದ ಹಿಡಿದು ಮತ್ತು ಹಿರಿಯರವರೆಗೂ ಎಲ್ಲರೂ ಬರಬೇಕು, ಎಲ್ಲರಿಗೂ ಎಲ್ಲ ಭಾವನೆಗಳು ನವರಸಗಳು ಅದರೊಳಗಡೆ ಇರಬೇಕು. ಕೆಲವು ಕಡೆ ನಗಬೇಕು, ಕೆಲವು ಕಡೆ ಅಳುವಂತಹ ಸನ್ನಿವೇಶಗಳನ್ನು ಕಂಟ್ರೋಲ್ ಮಾಡಿಕೊಂಡು ಹಾಗೆ ಕೂತ್ಕೋಬೇಕು, ಯಾಕಂದರೆ ಪಕ್ಕದಲ್ಲಿರೋರು ಗೊತ್ತಾಗುತ್ತೆ ಅವ್ರು ಅಂತ ಇದ್ರು. ಸೊ ಹಾಗಾಗಿ ಈ ಕಟ್ಟಿಕೊಡುವ ಪರಿಗೆ ಇವರು ಎಂಟ್ರಿ ಆದರೂ ಇಷ್ಟೊತ್ತು ಎರಡು ಚಿತ್ರವನ್ನು ಮಾಡಿದ್ದಾರೆ, ಈಗ ಮೂರನೇ ಚಿತ್ರ ಕಾಲಿಟ್ಟಿದ್ದಾರೆ. ಇದೇ ಕನಸುಗಳನ್ನು ಹೊತ್ತು ಎಲ್ಲೋ ಕರ್ನಾಟಕದ ಮೂಲೆಯಲ್ಲಿ, ಭಾರತದ ಮೂಲೆಗಳಲ್ಲಿ, ಅಥವಾ ಕನ್ನಡದ ಮನಸ್ಸುಗಳಿಗೆ ಆಸೆ ಇರುತ್ತೆ, ಬರಬೇಕು ಅಂತ ತವಕ ಇರುತ್ತೆ, ಅವ್ರಿಗೆ ಏನು ಹೇಳ್ತೀರಿ?
1: ಅಂದರೆ ಈಗ ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಈಗ ನನ್ನ ಒಂದು ಜರ್ನಿಲಿ, ಒಂದು ನನ್ನ ಒಂದು ಚಿಕ್ಕ ಅನುಭವದಲ್ಲೇ ಹೇಳಿದ್ದಾರೆ. ಯಾಕಂದರೆ ತುಂಬ ಜನ ನನಗೂ ಕೇಳ್ತಾ ಇರ್ತಾರೆ, ಅಂದರೆ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದರೆ, ಹೇಗೆ ನಿರ್ಧಾರ ತಗೊಂಡ್ರಿ, ಹೇಗೆ ಇದು ಮಾಡಿದ್ರಿ, ನಮ್ಗೆ ಸಾಕಷ್ಟು ಗೊಂದಲ ಬರುತ್ತೆ ತಲೆಯಲ್ಲಿ ಅಂತ ಕೆಲವರು ಒಂದಿಷ್ಟು ವರ್ಗ. ಆದರೆ ಕೆಲವರು ಇಮ್ಮಿಡಿಯೇಟ್ ಅಂದರೆ ಇಲ್ಲಿ ಬಂದು ಏನೋ ಆಗ್ಬಿಡುತ್ತೆ ಅಂತ ತಕ್ಷಣಕ್ಕೆ ಸರ್, ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ನಂಗೆ ಡೈರೆಕ್ಷನ್ ಟೀಮಿಗೆ ಸೇರಿಸ್ಕೊಳ್ಳಿ, ನನಗೆ ಇದು ಮಾಡಬೇಕು, ನನ್ನ ರೈಟಿಂಗಲ್ಲಿ ಆಸಕ್ತಿ ಇದೆ, ನನ್ನ ಹಾಡು ಬರೀತೀನಿ ಅಂತ. ನನಗೆ ಒಂದೊಂದು ಸರಿ ಆಗಿ ನೆನಪಾಗೋದು, ನಾನು ಕೂಡ ಹಾಡಿಗೆ ಅವಕಾಶಕ್ಕೆ ನಾನು ಒಂದಿಷ್ಟು ಸ್ಟುಡಿಯೋಗಳಲ್ಲಿ ಹೋಗಿ ಕೇಳಿದ್ದೀನಿ, ಅದು ನೆನಪಾಗುತ್ತೆ ತಕ್ಷಣ. ಹಾಗಾದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಹೆಂಗೆ ಅಪ್ರೋಚ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಗೊತ್ತಿದ್ದೇನು ಅಂತ ನಾವು ಬಂದಾಗ, ಓಕೆ ಈ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ನಡೀತಾ ಇದೆ ಅಂತ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ ಅಂತ ಅವ್ರ ಹತ್ರ ಹೋಗಿ ಚಾನ್ಸ್ ಕೇಳಬೇಕು ಅಂತ. ನಾನು ಆಕಾಶ್ ಸ್ಟುಡಿಯೋ ಇಲ್ಲೆಲ್ಲ ಹೋಗಿದ್ದೀನಿ, ಹೊರಗಡೆ ನಿಂತ್ಕೊಂಡು ಆಗ ಯಾರು ಬರ್ತಾರೆ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೆ ಹೋಗ್ಬಿಟ್ಟು ನಂದೊಂದು ಕವನ ಸಂಕಲನ ರಿಲೀಸ್ ಆಗಿತ್ತು, ಬುಕ್ಸ್ ಎಲ್ಲ ತೋರಿಸಿ ಹಿಂಗೆಲ್ಲ ಬರೀತೀನಿ ಅಂತೆಲ್ಲ ತೋರಿಸೋದಿತ್ತು. ಅದು ನೆನಪಿಗೆ ಬರುತ್ತೆ. ಬಟ್ ಇನ್ಫ್ಯಾಕ್ಟ್ ಅದೆಲ್ಲ ನೆನಪಿಗೆ ಬಂದರೂ ಕೂಡ ಒಂದಿಷ್ಟು ನಾನು ಅಂದರೆ ಅದರ ಆಚೆಗೂ ಕೂಡ ಹೇಳೋದಾದರೆ ಏನಂತ ಅಂದ್ರೆ, ಈ ಕೆಲವ್ರು ಏನ್ ಮಾಡ್ತಾರೆ, ಈಗ ನಮ್ ಈಗ ನಾವೆಲ್ಲ ಇಂಜಿನಿಯರಿಂಗ್ ಮಾಡಿ ಬಂದ್ರು ಕೂಡ, ಇನ್ಫ್ಯಾಕ್ಟ್ ನೀವು ಇಂಜಿನಿಯರಿಂಗ್ ಇದ್ರು ಕೂಡ ಹೇಳ್ತಾ ಇರೋದು, ಇಂಜಿನಿಯರಿಂಗ್ ಮಾಡಿ ಬಂದ್ರೂ ಒಂದಿಷ್ಟು ಈಗ ತಕ್ಷಣಕ್ಕೆ ಬರ್ತಾರಲ್ಲ ಅವ್ರಿಗೆ ನಾನು ಹೇಳೋದು ಅಂದ್ರೆ, ಒಂದು ತಕ್ಷಣಕ್ಕೆ ಇಲ್ಲೇನೋ ಆಗಲ್ಲ. ಮೊದಲನೇದು ಅಂದ್ರೆ ನಿಮ್ ಮನೇಲಿ ಹೇಗೆ, ಅಂದ್ರೆ ಹೇಗೆ ನಿಮಗೆ ಸಪೋರ್ಟಿವ್ ಇದ್ದಾರೆ ಏನು, ಅದನ್ನ ಮೊದಲು ಮನ್ನಣೆಗೆ ಇದು ಮಾಡ್ಕೊಳ್ಳಿ. ಅದು ಎರಡನೇ ನಂತರದಲ್ಲಿ ಏನು ಅಂತಂದ್ರೆ, ನಿಮ್ಮ ಆಸಕ್ತಿ ಒಳಗಡೆಲ್ಲ ಇರುತ್ತೆ, ಇಲ್ಲಿ ಬಂದ ತಕ್ಷಣ ಏನೂ ಆಗಲ್ಲ. ಒಂದು ಎರಡು ವರ್ಷಗಳ ಕೆಲಸನೇ ನೀವು ಓದಿದ್ರ ಮೇಲ್ಗಡೆ ವರ್ಕ್ ಮಾಡ್ತಾ ಇರಿ, ಪ್ಯಾರಲಲ್ಲಿ ಇದಕ್ಕೆ ಪ್ರಯತ್ನಗಳನ್ನೇ ಇರಲಿ, ಅದಕ್ಕೆ ಒಂದು ಅದಕ್ಕೆ ಆದಂಥ ಓದಾಗಲಿ. ಅಂದರೆ ನಾನು ಯಾವತ್ತೂ ಪ್ರಿಫರ್ ಮಾಡೋದು ಡೈರೆಕ್ಷನ್ ಟೀಮ್ ಅಥವಾ ರೈಟಿಂಗ್ ಬಂತಂದ್ರೆ ಒಂದಿಷ್ಟು ಸಾಹಿತ್ಯ ಓದಿ, ಅದು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ. ಅಂದ್ರೆ ಓದಬೇಕು, ಅದು ಓದು ನಿಮಗೆ ಗೊತ್ತಿಲ್ಲದ ಒಂದು ಜಗತ್ತನ್ನು ಕಟ್ಕೊಡುತ್ತೆ. ಸೊ ಅದಿರಬೇಕು, ಓದಿ, ಅದ್ರ ಜೊತೆಗೆ ಒಂದಿಷ್ಟು ನಾಟಕಗಳಿಗೆ ಹೋಗಿ. ನಾವು ಬೆಂಗಳೂರಿಗೆ ಬಂದಾಗ ಫಸ್ಟ್ ಇದು ಮಾಡ್ತಿದ್ದೆ, ಸ್ಯಾಟರ್ಡೆ ಸಂಡೇ ಭಾನುವಾರ ಶನಿವಾರ ಅಂತ ಅಂದ್ರೆ ಹೋಗ್ತಿದ್ದೆ, ಪೇಪರ್ ತೆಗೆದು ಅಲ್ಲಿ ಹಿಂದೂ ನಗರದಲ್ಲಿ ಏನು ಅಂತ ಇರೋದಲ್ಲ, ಫಸ್ಟ್ ಯಾವ್ದಾದ್ರು ಬುಕ್ ರಿಲೀಸ್ ಇದ್ರೆ ಹೋಗು, ಸುಮ್ಮನೆ ನೋಡಕ್ ಖುಷಿ. ಬುಕ್ ರಿಲೀಸ್ಗೆ ಅನಂತಮೂರ್ತಿಯವ್ರ ಬುಕ್ ರಿಲೀಸ್ ಇರ್ಬೋದು, ಎಲ್ಲ ಸಾಹಿತಿಗಳು ಜಯಂತ ಕಾಕಿಣಿಯವ್ರ ಬುಕ್ ರಿಲೀಸ್, ಯಾರ್ಯಾರ್ದು ಬುಕ್ ರಿಲೀಸ್ ಆಗ್ತಿದ್ರೆ ಎಲ್ಲ ಅಲ್ಲಿ ಬಸವನಗುಡಿ ಕಡೆ ಎಲ್ಲ ಬುಕ್ ರಿಲೀಸ್ಗೆ. ನಾನು ನನ್ನ ಸ್ನೇಹಿತ ಶ್ರೀಧರ್ ಚಕ್ರಸ್ ಅಂತ ಈಗ ಒಂದು ರೈಟರ್ ಕೂಡ ಒಂದಿಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಅವ್ರ ಜೊತೆ ಆಗೆಲ್ಲ ಒಡನಾಟ ಜಾಸ್ತಿ, ಸಾಹಿತ್ಯಕ್ಕೆ ಇದು ಹೋಗ್ತದೆ. ಈ ತರದ ಒಂದು ಹವ್ಯಾಸಗಳು, ಆಮೇಲೆ ನಾಟಕ ನೋಡೋದಾಗ್ಲಿ, ಆಕ್ಟಿಂಗ್ ಆಗಿದ್ರು ಕಲಿಕೆ ಇರ್ತದೆ, ಡೈರೆಕ್ಷನ್ ಇದಿರ್ತದೆ, ಓದು, ಇವೆಲ್ಲವನ್ನು ಒಂದಿಷ್ಟು ತರಬೇತಿ ತರ ಮಾಡ್ಕೊಂಡು ಹೋಗಿ ಒಂದೆರಡು ವರ್ಷ ವರ್ಕು, ಒಂದೆರಡು ಮೂರು ವರ್ಷ ವರ್ಕು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಪಾಯಿಂಟ್ ಅಲ್ಲಿ ನಿಂತು ನೋಡಿ ಬದುಕು, ಆಮೇಲೆ ಹೇಳ್ತದೆ ನಿನಗೆ ಏನ್ ಮಾಡಬೇಕು ಏನು ಅಂತ. ಒಂದು 3 ಇಯರ್ಸ್ ಆದ್ಮೇಲೆ ವರ್ಕ್ ಅಲ್ಲಿ ಇದು ಮಾಡಿದ್ಮೇಲೆ ಆಗ ಬೇಕಾದ್ರೆ ಡಿಸಿಷನ್ ತಗೊಂಡು ಒಂದು 2 ಇಯರ್ಸ್ ನಂದಲ್ಲ ಅಂತ ಇಲ್ಲಿ ಬಂದು ಟ್ರೈ ಮಾಡಿ, ಪ್ರಯತ್ನ ಮಾಡಿ, ಇಲ್ಲಿ ವರ್ಕ್ ಆಗುತ್ತಾ ಆಗ ಗೊತ್ತಾಗುತ್ತೆ ನಿಮಗೆ, ನಾನು ಅನ್ಕೊಂಡಿದ್ದು ಆಗುತ್ತಾ, ಏನಾಗ್ತಾ ಇದೆ ಅಂದ್ಬಿಟ್ಟು. ಯಾಕಂದ್ರೆ ನಾನು ಯಾವತ್ತೂ ಹೇಳೋದು ಇಲ್ಲೇ ಏನೋ ಆಗುತ್ತೆ ಅಂತ, ಏನೋ ತುಂಬ ಜನ ತುಂಬ ವರ್ಷಗಳಗಟ್ಟೆ ಬದುಕನ್ನ ಕಳೆದು ಹೋಗ್ಬಿಡ್ತೀವಿ ಇಲ್ಲಿ. ಅದಕ್ಕಿಂತ ಇದಾಗಿ ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿ ಆಮೇಲೆ ಬಂದು ಒಂದು ಪ್ರಯತ್ನ ಮಾಡಿ ಆಗ ಗೊತ್ತಾಗುತ್ತೆ. ನಾನು ಅನ್ಕೊಳ್ಳೋದು ಬೇರೆ, ಆಗೋದು ಬೇರೆ. ನಾನು ಏನು ಅನ್ಕೊಂಡಿದ್ದೆ, ನಾನು ಹಂಗೆ ಸಿನಿಮಾ ಮಾಡ್ತಾ ಇದ್ದೆ, ನಾನೇ ಎಷ್ಟೋ ಸರಿ ಅನ್ಕೋತಿದ್ದೆ. ನಾನು ಈವನ್ ಮನೇಲೂ ಕೂಡ ಹೇಳಿದ್ದೆ, ನಾನು ಇದ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೊಂದಿಸಿ ಬರೇನೆ ನನ್ನೊಳಗದ್ದು, ನನಗೆ ಏನಾದ್ರು ವರ್ಕ್ ಆಗಲಿಲ್ಲ ಅಂದ್ರೆ ಹೌದು ಥಿಯೇಟ್ರಿಕಲಿ ರೀಚ್ ಆಗದವರು ಅದ್ರಲ್ಲಿ OTTಗೆ ಬಂದಾಗ ಮತ್ತು ಆಮೇಲೆ ಏನು ಜನಕ್ಕೆ ಸ್ಪಂದನೆ ಸಿಕ್ತು ಅದು ನನಗೊಂದು ಬೇರೆ ರೀತಿ ಮೋಟಿವೇಟ್ ಮಾಡ್ತು. ಇಲ್ಲಾಂದ್ರೆ ಜಗತ್ತಿನಲ್ಲಿ ತುಂಬ ಒಳ್ಳೆ ಸಿನಿಮಾಗಳಿದೆ, ಆ ಸಿನಿಮಾಗಳು ನೋಡ್ಕೊಂಡು ಇದ್ಬಿಡೋಣ. ಯಾಕಂದ್ರೆ ಸಿನಿಮಾ ಅನ್ನೋದು ಯಾಕೆ ಅಂತಂದ್ರೆ ಒಂದು ಕಲಾ ಪ್ರಕಾರದಲ್ಲಿ ಇದು ತುಂಬ ಆರ್ಥಿಕ ಒಂದು ಹಣನ ಕೇಳುತ್ತೆ. ಅದು ಅದೇ ಪುಸ್ತಕ ಬರೆಯೋದಾಗ್ಲಿ ಇದಾಗ್ಲಿ, ಒಂದು ಪುಸ್ತಕ ಬರೀತೀವಿ, ನನ್ನ ಒಂದು ಅಭಿವ್ಯಕ್ತಿನ ವ್ಯಕ್ತಪಡಿಸ್ತೀನಿ, ಅದು ಸಿನಿಮಾ ಆಗಲ್ಲ. ಅದಕ್ಕೆ ಅದರದೇ ಆದ ದುಡ್ಡು ಕೇಳೋದ್ರಿಂದ ದುಡ್ಡು ಬರಬೇಕು, ಆಗ ಮಾತ್ರ ಸಿನಿಮಾಕ್ಕೆ ಆಗಲಿ.
0: ನೀವು ಇಲ್ಲಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಸೈಕಲ್ ಓಡಿಸಿದಿರಿ, ಫಸ್ಟ್ ತಗೊಂಡಿದ್ದ ಸೈಕಲ್ ಯಾವ್ದು ನೆನಪಿದ್ಯಾ?
1: ನನಗೆ ಮನೇಲಿ ನಮ್ಮನೇಲಿ ಒಂದು ಅಟ್ಲಾಸ್ ಸೈಕಲ್ ಇತ್ತು,
0: ಅಟ್ಲಾಸ್ ಸೈಕಲ್. ಆಗಿನ ಕಾಲಕ್ಕೆ ಅಟ್ಲಾಸ್ ಸೈಕಲ್ ಎಲ್ಲರೂ
1: ಹೀರೋ ಹೀರೋ ಬರ್ತಿತ್ತು, ಐಸಲ್ ಇದ್ದಾಗ ಅದು ತಂದೆ ಕೊಡಿಸಿದ್ರು ಸೈಕಲ್ ಅಂತ.
0: ಸೊ ಯಾಕಿದು ತಂದೆ ಅಂದ್ರೆ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಓದು, ಸಿದ್ಧತೆ, ಪರಿಶ್ರಮ, ಪ್ರಯತ್ನ, ಹಾರ್ಡ್ ವರ್ಕು ಇದೆಲ್ಲ ಸೇರಿಸ್ಕೊಂಡ್ರೆ ಮಾತ್ರ, ಸೈಕಲ್ ಓಡಿದ್ರೆ ಮಾತ್ರ ಇಲ್ಲಿ ಒಂದು ಹಂತಕ್ಕೆ ಅವನು ಗೊತ್ತಾಗುತ್ತೆ. ನೀವು ಹೇಳಿದ್ರಲ್ಲ ಒಂದ್ ಎರಡು ವರ್ಷ ಮೂರು ವರ್ಷ ಇಟ್ಕೊಂಡಾಗ ಅವನು ಗೊತ್ತಾಗುತ್ತೆ ಈ ಪಾಯಿಂಟಲ್ಲಿ ನಾನು ಹೋಗ್ಬೇಕಾ ಬೇಡವಾ ಅಥವಾ ನಾನು ಏನ್ ನಿರ್ಧಾರ ತಗೊಳ್ಳಿ ಅಂತ ಅವ್ನಿಗೆ ಅರ್ಥ ಆಗುತ್ತೆ.
1: ಆಮೇಲೆ ಹೋದ್ರೂ ಕೂಡ ನಿಮ್ಗೆ ಅಲ್ಲಿ ಒಂದ್ ಮೂರ್ ವರ್ಷ ನಿಮ್ಗೆ ಬೇರೆ ಎಕ್ಸ್ಪೀರಿಯನ್ಸ್ ಇರ್ತದೆ, ನಿಮ್ ಓದಿನ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತದೆ. ಇಲ್ಲಿ ಬಂದ್ ಎರಡು ವರ್ಷ ನಂದಲ್ಲ ಅಂತ ಒಂದು ಪ್ರಯತ್ನ ಹಾನೆಸ್ಟ್ ಟ್ರೈ ಮಾಡಿದಾಗ ಅಂಡ್ ಆಲ್ಸೋ ಆ ಮೂರ್ ವರ್ಷ ನೀವು ವರ್ಕ್ ಮಾಡಿರ್ತೀರಾ ನಿಮ್ದೇ ಆದಂತೆ ಒಂದಿಷ್ಟು ಸೇವಿಂಗ್ಸ್ ಅಂತ ಇರುತ್ತೆ, ಆಗ ನೀವು ಒಂದ್ ಎರಡು ವರ್ಷ ನೀವು ಪ್ರಯತ್ನ ಮಾಡಬಹುದು. ಏನೂ ಇರಲ್ಲ, ಪ್ರಯತ್ನ ಮಾಡಿದಾಗ ಆಗ ಗೊತ್ತಾಗುತ್ತೆ ನಿಮ್ಗೆ ಇಲ್ಲ ನಾನು ಕಂಟಿನ್ಯೂ ಮಾಡ್ಬೇಕಾ ಏನು ಅಂತ. ನೀನ್ ಅದಕ್ಕೂ ಮೀರ್ ಕಂಟಿನ್ಯೂ ಮಾಡ್ಬೇಕು ಆ ತರದ್ ಬತ್ತು ಅಂತಂದ್ರೆ ಖಂಡಿತ ನಿಮ್ ಮನಸ್ಸು ಏನ್ ಕೇಳುತ್ತೆ ಅದನ್ನ ಮಾಡಿ.
0: ಆಯ್ತು ಆಯ್ತು. ಇನ್ನು ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳಿದ್ರಿ, ಸಾಕಷ್ಟು ಇದೆ ಅಂತ ಹೇಳಿದ್ರಿ, ಆದ್ರೆ ಈಗ ಮಾತಾಡ್ತಾ ಒಂದ್ ಗೀತೆ ಹೇಳಿದ್ರೆ ಅದನ್ನ ಒಂದ್ ಎರಡು ಲೈನ್ ಕೇಳ್ಬಂದ್ಬೇಡ.
2: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚ

ಸೂತ್ರಗಳು. ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಇನ್ನು ಸಂದೇಶಗಳು ನೋಡೋದಾದರೆ ಹಾಡುಗಳು ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ತೀರ್ಥರೂಪು ತಂದೆಯವರಿಗೆ ನನಗೆ ತುಂಬ ಇಷ್ಟವಾದಂತಹ ಸಿನಿಮಾ. ಹಾಗೆಯೇ ಹೊಂದಿಸಿ ಬರೇರಿ ಸಹ ಚೆನ್ನಾಗಿದೆ. ಜಗನ್ನಾಥ್ ಅವರಿಗೆ ಒಬ್ಬ ಗ್ರಾಮೀಣ ಸಿನಿಮಾದ ನಿರೀಕ್ಷೆಯಲ್ಲಿ ಇದ್ದೇವೆ ಅಂತ ನಿಮಗೆ ನಮ್ಮ ಕೇಳುಗರೊಬ್ಬರು ಹೇಳಿದ್ದಾರೆ. ಒಂದು ಗ್ರಾಮೀಣ ಸೊಗಡಿರುವಂತಹ ಒಂದು ಚಿತ್ರವನ್ನು ನೀವು ನಿರ್ದೇಶನ ಮಾಡಬೇಕು ಅಂತ ಅವರು ಅಪೇಕ್ಷಿಸ್ತಾ ಇದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ. ಆಯಿತು. ಇದನ್ನು ಹೇಳ್ತಾ ಇದ್ದವರು ಡಾಕ್ಟರ್ ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್ಲಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 5354 ಇವರು ಕಾರ್ಯಕ್ರಮವನ್ನು ಇಷ್ಟಪಡ್ತಾ ಇದ್ದಾರೆ, ಹಾಡುಗಳು ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಂಬರ್ ಎಂಡಿಂಗ್ ವಿತ್ 30545 ಇವರು ಸಹ ಹಾಡುಗಳು ಮತ್ತು ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರ್ಸೋಣ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದುಬಿಟ್ಟಿದ್ವಿ. 4:53, ಇನ್ನು 6-7 ನಿಮಿಷಗಳ ಕಾಲಾವಕಾಶ ನಮಗಿದೆ. ಒಟ್ಟಿನಲ್ಲಿ ಎಲ್ಲರ ಬದುಕಿಗೆ ಪ್ರೀತಿ ಎಷ್ಟು ಮುಖ್ಯನೋ ಸ್ನೇಹನೂ ಅಷ್ಟೇ ಮುಖ್ಯ. ಎಲ್ಲ ಸಮಸ್ಯೆಗಳಿಗೆ ಪ್ರೀತಿಸ್ದವ್ರಿಗೆ ಕಾಲ್ ಮಾಡೋಕ್ಕೆ

0: ಒಬ್ಬ ಸ್ನೇಹಿತನ ಕೇಳ್ಬಿಡ್ತೀನಿ, ಅವ್ರು ಕಾಲ್ ಮಾಡದ ಬೇಡವಾ ಅಂತ. ಸೊ ಹಾಗಾಗಿ ನಿಮ್ಮ ಬದುಕಿನಲ್ಲಿ ಸ್ನೇಹಿತರ ಪಾತ್ರ ಏನು? ಯಾರು ಸ್ನೇಹಿತ ಅಂದರೆ ನಿಮ್ಗೆ ಯಾರು ನೆನಪಾಗ್ತಾರೆ?
1: ಇಲ್ಲ, ನನ್ನ ಬದುಕಿನಲ್ಲಿ ಸ್ನೇಹಿತರ ಪಾತ್ರ ತುಂಬ ದೊಡ್ಡ ಕೊಡುಗೆ ಇದೆ. ಇವತ್ತು ರಾಮೇನಹಳ್ಳಿ ಜಗನ್ನಾಥ್ ಅನ್ನೋ ಹೆಸರು ಜೊತೆ ಸಿನಿಮಾ ಅನ್ನೋದು ಏನು ಒಂದು ನಂಟು ಬೆಳ್ಕೊಂಡಿದೆ, ಅದಕ್ಕೆ ಎಲ್ಲ ಸ್ನೇಹಿತರ ಕೊಡುಗೆ ತುಂಬ ಇದೆ. ಇಲ್ಲ ಅಂತಂದರೆ ನನಗೆ ಗೊತ್ತು ಗೊತ್ತಿಲ್ಲದಂಗೆ ಒಂದು ನಂಬಿಕೆ ಬರೆಸಿದ್ದು ಸಿನಿಮಾ ಮಾಡಬೇಕಂದ್ರೆ, ನಾನು ಹೇಳಿದಾಗ ಆಗಲೇ ಅಷ್ಟೊಂದು ದುಡ್ಡು ಇನ್ವಾಲ್ವ್ ಆಗುತ್ತೆ ಸಿನಿಮಾದಲ್ಲಿ ಅಂದ ತಕ್ಷಣ ಯಾವ ಪ್ರೊಡಕ್ಷನ್ ಹೌಸು ಯಾವುದಕ್ಕೂ ನಾನು ಅಪ್ರೋಚ್ ಮಾಡಿದೆ ನೇರವಾಗಿ ನಾನು ಸಿನಿಮಾ ಮಾಡ್ತೀನಿ ಅಂದಾಗ ಗೊತ್ತೋ ಗೊತ್ತಿಲ್ಲದಂಗೆ ನನ್ನ ಹಿಂದೆ ಇಲ್ಲ, ನನ್ನದೊಂದು ಜರ್ನಿ ಇದೆ, ನಾನು ಕಾಲೇಜಲ್ಲಿ ಹಿಂಗಿದ್ದೆ ಇಷ್ಟು ಜನ ಫ್ರೆಂಡ್ಸ್ ಇದ್ದರು ಅವ್ರು ಇರ್ತಾರೆ ನನ್ನ ಜೊತೆ ಅನ್ನೋ ಒಂದು ನಂಬಿಕೆ, ಅದು ಸುಳ್ಳಾಗಲಿಲ್ಲ. ಸೊ ಹಂಗಾಗಿ ಹೊಂದಿಸಿ ಬರೇರಿ ಆಯಿತು. ಸೊ ಆ ಹೊಂದಿಸಿ ಬರಲಿ ಸಾಕಷ್ಟು ಜನ ಇದ್ದಾರೆ, ಅಂದರೆ ಇಷ್ಟು ಅಷ್ಟು ಅಂತಲ್ಲ, ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ನನ್ನ ಇಂಜಿನಿಯರಿಂಗ್ ಕಾಲೇಜಿನ ಫ್ರೆಂಡ್ಸ್ಗಳು ತುಂಬ ಕೊಡುಗೆ ಇದೆ, ಅದಾದಮೇಲೆ ಪಿ ಯು ಫ್ರೆಂಡ್ಸ್ಗಳಿದ್ದಾರೆ, ಹೈಸ್ಕೂಲ್ ಫ್ರೆಂಡ್ಸ್ಗಳಿದ್ದಾರೆ, ಬಟ್ ನನಗೆ ತುಂಬ ನನ್ನನ್ನು ರೂಪಿಸಿದ್ದು ಮತ್ತು ನನಗೆ ಬದುಕಲ್ಲಿ ಇವತ್ತಿಗೂ ಕೂಡ ನಾನು ಏನೇ ಇದಾದರೂ ಕೂಡ ನಾನು ಬೆಂಗಳೂರಲ್ಲಿ ಅಥವಾ ಯಾವುದೇ ರೀತಿ ನನ್ನ ಸಿನಿ ಜರ್ನಿಯಲ್ಲಾಗಲಿ ಅಥವಾ ನಾನು ವ್ಯಕ್ತಿಯಾಗಿ ಅದು ಇದ್ರಲ್ಲಿ ಕಾಣಿಸ್ಕೊಳ್ತಾ ಇರೋದಕ್ಕೆ ಕಾರಣನೇ ಕೂಡ ನನ್ನ ಸ್ನೇಹಿತರು, ಎಲ್ಲ ರೀತಿಯಲ್ಲೂ ಇದ್ದಾರೆ.
0: ಸೊ ಎಲ್ಲ ಸ್ನೇಹಿತರಿಗೆ ಒಮ್ಮೆ ಪ್ರೀತಿಯ ನಮಸ್ಕಾರಗಳನ್ನ ನಿಮ್ಮ ಪರವಾಗಿ ತಿಳಿಸ್ಬೋಣ.
1: ಯಾಕಂದ್ರೆ
0: ನಾವು ವಿವಿಧ ಭಾರತಿಯಲ್ಲೂ ಕೇಳುಗರೆ ಆತ್ಮೀಯರೇ ಅಂತೆಲ್ಲ ಹೇಳಿದ್ರು, ಸ್ನೇಹಿತರೇ ಅಂತಾನೆ ಎಲ್ಲರಿಗೂ ಆಪ್ತರಾಗ್ತೀವಿ.
1: ಅದು ಸ್ನೇಹ ಅನ್ನೋದು ಒಂದು ಉಚ್ಚಾರಣೆ, ಅದಕ್ಕೆ ನೀವು ನೋಡಿ ಪ್ರೀತಿ ಅಂದ್ರೆ ವ್ಯಾಖ್ಯಾನ, ಸ್ನೇಹ ಏನು ಇಲ್ಲ, ಸ್ನೇಹ ಅಷ್ಟೇ, ಸ್ನೇಹ ಅದೊಂಥರ ಅನ್ಕಂಡೀಷನಲ್ ಏನೋ ಇರುತ್ತೆ.
0: ಇನ್ನು ಒಟ್ಟಿನಲ್ಲಿ ಇವತ್ತಿನ ಈ ಕಾಂಪಿಟೇಟಿವ್ ದುನಿಯಾನಲ್ಲಿ ಎಲ್ಲವೂ ಕಾಂಪಿಟೇಷನ್, ತಂತ್ರಜ್ಞಾನದಲ್ಲಿ ನೀವು ಅಪ್ ಟು ಡೇಟ್ ಇರಬೇಕಾಗತ್ತೆ, ಬೇರೆ ಭಾಷೆಯಲ್ಲಿ ಬೇರೆ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ಕಥೆಗಳು ಬರ್ತಾ ಇರುತ್ತೆ. ಈ ಕಾಂಪಿಟೇಷನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಸಿನಿಮಾಗಳು ಬಿಡುಗಡೆಯಾಗುತ್ತೆ, ಎಲ್ಲೋ ಬೆರಳೆಣಿಕೆಯ ಚಿತ್ರಗಳು ಜನರನ್ನು ತಲುಪ್ತಾ ಇವೆ, ಈ ಬಗ್ಗೆ ಏನಂತೀರಿ?
1: ಇಲ್ಲ, ಅದು ಇವತ್ತಿಗೆ ನಮ್ಮ ಕಣ್ಮುಂದೆ ಅದು ಕೂಡ, ಅಂದರೆ ನನಗೂ ಕೂಡ ಪರ್ಸ್ನಲಿ ಅದು ಸವಾಲೇ, ಅಂದರೆ ಜನಕ್ಕೆ ತಲುಪೋದು ಅನ್ನೋದೇ ಕೂಡ ಈಗ ತುಂಬ ಇದಾಗಿದೆ. ಯಾಕೆಂದರೆ ಆಗ ನಮಗೆ ಏನು ಸಿನಿಮಾ ಅಂತ ಅಂದ್ರೆ ನೋಡೋಕೆ ಥಿಯೇಟ್ರ್ ಒಂದೇ ಇತ್ತು, ಈಗ ಸಾಕಷ್ಟು ಇದೆ. ಅಂದರೆ ಎಂಟರ್ಟೈನಿಂಗ್ ಇವತ್ತು ಜನಕ್ಕೆ 2-10 ಸೆಕೆಂಡ್ಗೆ ಒಂದು ರೀಲಲ್ಲೂ ಸಿಗುತ್ತೆ. ಸೊ ಜನಕ್ಕೆ ಸಿನಿಮಾ ನೋಡ್ತಿದ್ದಾಗಲಿ ಅಥವಾ ಒಂದು ಪುಸ್ತಕ ಓದ್ತಿದ್ದಾಗಲಿ ಒಂದು ಇದೆಯಲ್ಲ. ಸೊ ಈಗೇನಂತಂದ್ರೆ ಅದು ತಲುಪೋದಕ್ಕೆ ಅಷ್ಟೇ ಚಾಲೆಂಜು ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡುಗರನ್ನಷ್ಟೇ ನಾವು ಈ ಪರಿಸ್ಥಿತಿಯಲ್ಲಿ ಅಥವಾ ವೀಕ್ಷಕರನ್ನ ಅಂದ್ರೆ ಸಿನಿಮಾ ನೋಡೋ ಆಡಿಯನ್ಸ್ನ ದೂಷಿಸ್ಕಿಂತ ಜಾಸ್ತಿ ನಮ್ಮ ಇದಾಗಿರೋದು ಏನಂದ್ರೆ ನಾವು ಒಂದಿಷ್ಟು ಸಾಕಷ್ಟು ತುಂಬ ಕೆಟ್ಟ ಸಿನಿಮಾಗಳನ್ನೂ ಮಾಡಿದ್ದೀವಿ. ಅಂದರೆ ಒಂದಿಷ್ಟು ಜರ್ನಿಲಿ ಈಗ ಏನಂತಂದ್ರೆ ಜನಕ್ಕೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತೇ ಆಗಲ್ಲ. ಯಾಕೆ ಅಂತಂದ್ರೆ ಎಲ್ಲದ್ರ ಜೊತೆ ಅದನ್ನು ಕೂಡ ಏನು ಅನ್ಕೊಂಡಿದ್ದಾರೆ ಆಡಿಯನ್ಸು, ಓ ಇದು ಒಂದು ಯಾವುದೋ ಒಂದು ಸಿನಿಮಾ ಅನ್ನಂಗಾಗಿದೆ. ಸೊ ಹಂಗಾಗಿ ಅದ್ರ ಜೊತೆ ತಲುಪದೇ ಇಲ್ಲ ಜನಕ್ಕೆ. ಸೊ ಹಂಗಾಗಿ ಈಗ ಇನ್ನೂ ಚಾಲೆಂಜಿಂಗ್ ಇದರಲ್ಲಿದ್ದೀವಿ. ಸೊ ಹಾಗಾಗಿ ಜನಕ್ಕೆ ತಲುಪೋದು ಯಾವುದು ಅನ್ನೋದು ಕೂಡ ನಮ್ಮ ಮುಂದಲ್ಲೂ ಯಕ್ಷ ಪ್ರಶ್ನೆ ಇದೆ. ಸೊ ಹಾಗಾಗಿ ಈಗ ಏನು ಮಾರ್ಕೆಟಿಂಗ್ ಆಗಲಿ ಬೇರೆದಾಗಲಿ ಅದೆಲ್ಲದಕ್ಕೂ ಮಿಗಿಲಾಗಿ ಇವತ್ತಿಗೂ ನಾನು ನಂಬದೆ ಸಿನಿಮಾ ಚೆನ್ನಾಗಿರಬೇಕು, ಸಿನಿಮಾ ಚೆನ್ನಾಗಿದ್ರೆ ಜನ ತಲುಪಿಸ್ತಾರೆ, ಅದನ್ನೇ ನಾನು ನಂಬೋದು. ಅದು ಮೇ ಬಿ ಥಿಯೇಟ್ರಲ್ಲಿ ಇದಿಲ್ಲದೇ ಇರ್ಬೋದು, ನಾವು ಫಸ್ಟ್ ಸಿನಿಮಾ ಮಾಡಿದಾಗ ನಾನು ಮುಂದೆ ಇದ್ದಿದ್ದು ಅಷ್ಟೇ, ಓಕೆ ಒಂದಿಸುವರೆ ಥಿಯೇಟ್ರಲ್ಲಿ 40,000 ಜನ ನೋಡಿದ್ದ, ಜನಕ್ಕೆ ಎಷ್ಟು ಜನಕ್ಕೆ ತಲುಪಿಸ್ಬೇಕು, ಯಾವ ಥರ ತಲುಪಿಸ್ಬೇಕು, ಆಗ ಜನ ಹೇಳಬೇಕು ಸೋಲು ಅಂತ ಬೇರೆದಂತಲ್ಲ. ಯಾವಾಗ ಓ ಟಿ ಟಿಲಿ ಬಂದಾಗ ಅಷ್ಟು ಒಂದು 100 million minutes ಇಮಿಡಿಯೇಟ್ ಒಂದು 2 months ಇದ್ರಿ ಮಂತ್ಸಲ್ಲಿ ಇದಾಗೋಯ್ತು, ಆಗ ಗೊತ್ತಾಯ್ತಿಲ್ಲ ಜನಕ್ಕೆ ತಲುಪಿದೆ. ನನಗೆ ಬಂದಂಥ ಸಂದೇಶಗಳು ನೀವೇ ಹೇಳಿದಂಗೆ ಸೋಷಿಯಲ್ ಮೀಡಿಯಾ ಅಷ್ಟು ಸಂದೇಶ ಫ್ಲೋಟ್ ಆಯಿತು, ಆಗ ಗೊತ್ತಾಯಿತು ಓಕೆ ಜನಕ್ಕೆ ತಲುಪ್ತಾ ಇದೆ ಅಂತ. ಸೊ ಹಾಗಾಗಿ ಜನಕ್ಕೆ ತಲುಪ್ಸೋದು ಯಾವ್ಯಾವ ಮಾರ್ಗ ಇದೆ ಎಲ್ಲ ರೀತಿಲೂ ತಲುಪಿಸ್ಬೇಕು.
0: ಓಕೆ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿದ್ದೇವೆ, ನಿಮ್ಮನ್ನು ಇಷ್ಟಪಡೋರಿಗೆ, ನಿಮ್ಮ ಅಭಿಮಾನಿಗಳಿಗೆ, ಹಾಗೆಯೇ ನಿಮ್ಮ ಚಿತ್ರಗಳ ನಿರೀಕ್ಷೆಯಲ್ಲಿರೋರಿಗೆ ನಿಮ್ಮ ಮುಂದಿನ ಪ್ಲಾನ್ಗಳ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಒಂದೇ ಒಂದು ಲೈನಲ್ಲಿ ಅಥವಾ ಒಂದೆರಡು ಲೈನ್?
1: ಒಂದೇ ಲೈನಲ್ಲಿ ಹೇಳೋದಾದ್ರೆ ಈಗ ನನ್ನ ಮುಂದಿನ ಚಿತ್ರನೂ ಅದೇ, ಅಂದರೆ ಈಗ ಅಂದರೆ ಏನು ನನ್ನ ಸಿನಿಮಾ ನೋಡುಗರು ಅಥವಾ ಏನಾದ್ರು ಒಂದು ಎರಡು ಸಿನಿಮಾ ಇಷ್ಟಪಟ್ಟಿರೋರು ನಾನು ಮಾಡಿರೋ ಚಿತ್ರಗಳಲ್ಲಿ ಯಾವ ಥರ ಹೇಳ್ತಾರೆ ಅಂತ ಅನ್ನೋದರ ಹೇಳಿದ್ದಾರೆ. ಈಗ ಮುಂದಿನ ಚಿತ್ರ ಅದೇ ಇದೆ, ಅದೇ ರೀತಿ ನಿಮ್ಮನ್ನು ಕೂಡ ಬಯಸ್ತೀನಿ, ತಮ್ಮ ಸುಖಾಗಮನ ಬಯಸ್ತೀನಿ. ಸೊ ನನ್ನ ಚಿತ್ರನೂ ಕೂಡ ತಮ್ಮ ಸುಖಾಗಮನ ಬಯಸುವ ಮುಂದಿನ ಚಿತ್ರ. ಸೊ ಆ ಚಿತ್ರದ ಕೆಲಸಗಳು ಕೂಡ ನಡೀತಾ ಇದೆ, ಎಲ್ಲವೂ ಇದಿದೆ. ಸೊ ದಯವಿಟ್ಟು ಈ ಸರಿ ಥಿಯೇಟರ್ಗೆ ಬಂದು ನೋಡಿ, ಏನು ಮತ್ತೆ ಬಂದು ಥಿಯೇಟರ್ ಮಿಸ್ ಮಾಡ್ದೋ ಓ ಟಿ ಟಿಲಿ ನೋಡ್ದೋ ಅಂತ ನನಗೆ ಇದು ಮಾಡಬೇಡಿ, ಇದು ಕೂಡ ಹಾಗೆ ಇರುತ್ತೆ. ನಿಮ್ಮ ಸುಖಾಗಮನ.

0: ಬದುಕು, ವೃತ್ತಿ ಬದುಕು ಎಲ್ಲದಕ್ಕೂ ಒಳ್ಳೇದಾಗ್ಲಿ ಸರ್.
1: ಧನ್ಯವಾದ.
0: ಹೇಗೆ ಅನಿಸ್ತು ಇಲ್ಲಿಗೆ ಬಂದಿದ್ದು?
1: ಇಲ್ಲ, ಖಂಡಿತ ಖುಷಿ ಇದೆ. ಹಾಗೆ ನನಗೆ ಅಂದರೆ ಒಂದು ರೀತಿ ಹೆಮ್ಮೆನೂ ಇದೆ. ಯಾಕೆ ಅಂತಂದರೆ ನಾನು ಕೇಳಿ ಬೆಳೆದ, ಅಂದರೆ ನಾನು ಏನು ಆಕಾಶವಾಣಿ ಕೇಳ್ಕೊಂಡು ಬೆಳೆದಿದ್ದು, ಇವತ್ತು ಅದೇ ಆಕಾಶವಾಣಿಯಲ್ಲಿ ಕೂತ್ಕೊಂಡು ಅವತ್ತು ಯಾರ್ದೋ ಮಾತುಗಳು ಕೇಳ್ತೀವಿ, ಇವತ್ತು ನನ್ನ ಮಾತುಗಳನ್ನು 4 ಜನ ಕೇಳಿಸ್ಕೋತಾ ಇದ್ದಾರೆ ಏನು ಅಂತಂದ್ರೆ ಅದು ಹೆಮ್ಮೆ ಮೂಮೆಂಟು. ಮತ್ತು ಆಕಾಶವಾಣಿ ಅನ್ನೋದು ನಂಗೆ ಅದೇ ನಂಟಿರೋದ್ರಿಂದ ತುಂಬ ಖುಷಿ ಇದೆ ಇಲ್ಲಿ ಬಂದಿರೋದು.
0: ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ನಿಮ್ಮನ್ನು ಇಷ್ಟಪಡೋ ಮನಸ್ಸುಗಳಿಗೆ ಏನು ಹೇಳ್ತೀರಿ ಲಾಸ್ಟ್ ಲೈನ್?
1: ಅದೇ ನಾನು ಹೇಳೋದು, ಅಂದರೆ ಯಾವತ್ತೂ ಹೇಳೋದಂದರೆ ಬದುಕು ಬಂದಂತೆ ಸ್ವೀಕರಿಸಿ.
0: ಆಯಿತು, ಬದುಕು ಬಂದಂತೆ ಸ್ವೀಕರಿಸಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ತಾ ಮತ್ತೊಮ್ಮೆ ರಾಮೇನಹಳ್ಳಿ ಜಗನ್ನಾಥ್ ಅವರಿಗೆ ಶುಭವನ್ನು ಕೋರ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಹೋದದ್ದೇ ತಿಳಿಯಲಿಲ್ಲ, ಅವರಿಂದ ಒಂದಷ್ಟು ಅವರ ಮನಸ್ಸಿನ ಭಾವನೆಗಳನ್ನು ಮಾತುಗಳನ್ನು ಹೊರತೆಗೆಯುವಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ನಡೀತು ಅಂತ ಭಾವಿಸ್ತಾ, ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಸಂದೇಶದ ಮುಖಾಂತರ ಅನೇಕರು ಕಳಿಸಿದ್ದಾರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕನ್ನಡ ವಿವಿಧ ಭಾರತಿ @gmail.com ಇದಕ್ಕೆ ಕಳಿಸಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಇಂದು ಸೂಚನೆ ನೀಡಿದ್ದಾರೆ. ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನ ಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲ್ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ನವದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆಯ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸುವಂತೆ ತಿಳಿಸಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನರಲ್ ಧೀರಜ್ ಸೇಠ್ ಅವರು ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಜನರಲ್ ಉಪೇಂದ್ರ ದ್ವಿವೇದಿ ಅವರು ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರ ರವಿ ಅಗರ್ವಾಲ್ ಅವರನ್ನು 6 ತಿಂಗಳ ಅವಧಿಗೆ ಒಪ್ಪಂದದ ಆಧಾರದ ಮೇಲೆ ಮರುನೇಮಕ ಮಾಡಲು ಅನುಮೋದನೆ ನೀಡಿದೆ. ಪಂಚಾಯತ್ ರಾಜ್ ಸಚಿವಾಲಯ ನವದೆಹಲಿಯಲ್ಲಿಂದು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗ್ರಾಮಸಭೆಯಲ್ಲಿ ಕಡಿಮೆ ಭಾಗವಹಿಸುವಿಕೆಯ ಕುರಿತಾದ ರಾಷ್ಟ್ರೀಯ ಅಧ್ಯಯನ ವರದಿ ಬಿಡುಗಡೆ ಮಾಡಿದೆ. ಅರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ 32ರ ಘಟ್ಟದ ಪಂದ್ಯದಲ್ಲಿ ನಾರ್ವೆ ಮತ್ತು ಐವರಿ ಕೋಸ್ಟ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಭಾರತದ ಎಡಗೈ ಸ್ಪಿನ್ನರ್ ಶ್ರೀಚರಣಿ ಐಸಿಸಿ ರ್ಯಾಂಕಿಂಗ್ನಲ್ಲಿ ವಿಶ್ವದ ನಂಬರ್ 1 T20 ಬೌಲರ್ ಆಗಿ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಸಂಜೆಯ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದೀಗ ನೀವು ಕೇಳಲಿದ್ದೀರಿ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 5:40 ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ ಗಾನಭಜಾನ ಕೇಳಲಿದ್ದೀರಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು. ನಂತರ ಸೇಫ್ ಡ್ರೈವ್ ಗಾನಭಜಾನ ಮುಂದುವರಿಯಲಿದೆ. ಕಗ್ಗದ ಸಿರಿ 7:22. ನಿಮ್ಮ ಆಯ್ಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಿ ಹಾಡು ಕೇಳಿ 8:02. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ಕೇಳೋಣ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ರಥಸಪ್ತಮಿ ಚಿತ್ರದ ಗೀತೆ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಗಳಲ್ಲಿತ್ತು. ಜೆ ಉದಯಶಂಕರ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಉಪೇಂದ್ರ ಕುಮಾರ್.

ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಸಂಗೀತಂ ಶ್ರೀನಿವಾಸರಾವ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ಮಿಥಿಲೆಯ ಸೀತೆಯರು ಚಿತ್ರಕ್ಕೆಂದು ಬಿಆರ್ ಛಾಯಾ ಹಾಗೂ ನರಸಿಂಹನಾಯಕ್ ಅವರು ಹಾಡಿದ ಗೀತೆ ಕೇಳಿದಿರಿ. ದೊಡ್ಡರಂಗೇಗೌಡ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ ಕೇಳಿದಿರಿ. ಮಲಯ ಮಾರುತ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

0: ಕರ್ಣ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಎಂ ರಂಗರಾವ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಮುಂದುವರಿಯಲಿದೆ. ನ್ಯಾಯವಾಣಿ ಕಾನೂನಿನ ಅರಿವಿನ ಸರಣಿಯ ನಂತರ
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಶಿರೀಷಾ ಬಿ ರೆಡ್ಡಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ಕಾರ ಸರ್.
2: ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀರಿ, ಅನೇಕ ನಮ್ಮ ಕೇಳುಗರಿಗೆ ಸಹಾಯವಾಗ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಯಾವುದೇ ಒಂದು ಹಿಂದೂ ವಿವಾಹದ ಪ್ರಕರಣ ಅಂದ್ಕೊಳ್ಳೋಣ, ಗಂಡ ಹೆಂಡತಿ ಇಬ್ಬರು ಕೆಲಕಾಲ ಜೊತೆಗಿರ್ತಾರೆ, ಆಮೇಲೆ ಇನ್ನೊಬ್ಬರಿಗೆ ಒಂಥರ ಏನೋ ಮನಸ್ತಾಪ ಆಗ್ಬೋದು, ಮನೆಯಲ್ಲಿ ಹೇಳ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳೋಣ. ಎಷ್ಟೇ ಪ್ರಯತ್ನ ಮಾಡಿದರೂ ವಾಪಸ್ ಬರಕ್ಕೆ ರೆಡಿ ಇರಲ್ಲ. ಆವಾಗ ಏನು ಕ್ರಮ ತೆಗೆದುಕೊಳ್ಬೋದು? ಅಂದರೆ ಪ್ರತ್ಯೇಕವಾಗಿ ಅವರಿಗೆ ವಿವಾಹ ವಿಚ್ಛೇದನ ನೀಡಲು ಇಷ್ಟ ಇಲ್ಲ, ಆದರೆ ಪ್ರತ್ಯೇಕವಾಗಿರ್ತಾರೆ, ಹೇಗೆ ಮೇಡಮ್ ಈ ಸಮಸ್ಯೆ?
3: ಖಂಡಿತ ಸರ್, ಕಾನೂನಡಿ ಹಿಂದೂ ವಿವಾಹ ಕಾಯ್ದೆ ಅಡಿ ಇದಕ್ಕೆ ಅವಕಾಶ ಇದೆ. ಈಗ ಮನೆ ಬಿಟ್ಟು ನೀವು ಹೇಳ್ದಂಗೆ ಮನಸ್ತಾಪ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಕಾರಣಕ್ಕೂ ಸಹ ಬಿಟ್ಟೋಗಿರ್ಬೋದು, ಆದರೆ ಕಾನೂನಿನ ಪರವಾಗಿ ಅವ್ರನ್ನ ವಾಪಸ್ ಕರೆಸುವಂತ ಅವಕಾಶ ಇದೆ. ಇದಕ್ಕೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಹೇಳ್ತಾರೆ. ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆಗೆ ಅವರು section 9 ಅಡಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಂದ್ರೆ ಈಗ ನೊಂದ ವ್ಯಕ್ತಿ ಯಾರಿರ್ತಾರೆ, ಯಾರ ಗಂಡ ಅಥವಾ ಹೆಂಡತಿ ಬಿಟ್ಟೋಗಿರ್ತಾರೆ, ಅವರು ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಆದ್ರೆ ಈ ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯ ಕಾರಣ ಏನ್ ನೋಡ್ಬೇಕು ಅಂದ್ರೆ, ಯಾರು ಬಿಟ್ಟೋಗಿರ್ತಾರೆ ಅವ್ರು ಯಾವುದೇ ಸಮಂಜಸ ಉದ್ದೇಶ ಇಲ್ಲದೆ ಅಥವಾ ಕಾರಣಗಳು ಇಲ್ಲದೆ ಅವ್ರ ಮನೆಯನ್ನ ಬಿಟ್ಟೋಗಿರ್ಬೇಕು. ಸುಮಾರು ಕಾಲ ಆಗಿರ್ಬೇಕು, ಎಷ್ಟೇ ಕರೆದ್ರೂ ಕೂಡ ಅವ್ರು ಬರೆದಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಮೂಲಕ ಈ ಆದೇಶವನ್ನ ಪಡ್ಕೊಂಡು ಅವರು ವಾಪಸ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಏನೇನ್ ಜವಾಬ್ದಾರಿಗಳಿರ್ತೋ ಅದು ಲೈಂಗಿಕ ಸಂಬಂಧದ ಮರುಸೃಷ್ಟೀಕರಣ ಮಾಡೋದನ್ನು ಕೂಡ ಅವರು ನಿಭಾಯಿಸಬೇಕಾಗಿರತ್ತೆ ಈ ಆದೇಶವನ್ನ ಹೊರಡಿಸಿದಾಗ. ಆದ್ರೆ ಮತ್ತೆ ಇನ್ನೊಂದು ವಿಷಯ ಗಮನದಲ್ಲಿಟ್ಕೊಂಡಿರಬೇಕಾದದ್ದು ಅಂದ್ರೆ, ಯಾವುದೇ ಕಾರಣ ಇಲ್ಲದೆ ಅವ್ರು ಬಿಟ್ಟೋಗಿರ್ಬೇಕು. ಈಗ ಕೆಲವೊಮ್ಮೆ ನಾವು ನೋಡ್ತೀವಿ, ಬರೀ ಮನಸ್ತಾಪ ಅಲ್ಲದೆ ಮನೆಯಲ್ಲಿ ಕಿರುಕುಳ ಆಗ್ತಾ ಇರ್ಬೋದು, ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು, ಆ ಕಾರಣದಿಂದ ಗಂಡ ಅಥವಾ ಹೆಂಡತಿ ಮನೆಯನ್ನ ಬಿಟ್ಟೋಗಿದ್ರೆ ಅದು ಒಂದು ಸಮಂಜಸ ಕಾರಣ ಅಂತ ಪರಿಗಣನೆಗೆ ಬರಬಹುದಾಗಿರತ್ತೆ. ಸೊ ಅದನ್ನ ಯಾರು ಮನೆ ತೊರೆದು ಹೋಗಿರ್ತಾರೆ ಅವರು ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡ್ಕೊಳ್ಬೇಕಾಗಿರತ್ತೆ. ಅಕಸ್ಮಾತ್ ಸಮಂಜಸವಾಗಿದೆ ಕಾರಣ ಅಂತ ಆದ್ರೆ ಅವಾಗ ಈ ಆದೇಶವನ್ನ ನ್ಯಾಯಾಲಯ ನಿರಾಕರಣೆ ಮಾಡಬಹುದಾಗಿರತ್ತೆ. ಜೊತೆಗೆ ಕೆಲವು ಸಂದರ್ಭದಲ್ಲಿ ವಿದೇಶಕ್ಕೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಬರೀ ಕೆಲವು ಸಮಯ ಹೋಗಿರ್ತೀವಿ ಅಂತ ಹೇಳ್ತಾರೆ, ಬಟ್ ಅದಾದ್ಮೇಲೆ 1 ವರ್ಷ 2 ವರ್ಷ ಅಂತ ಕೂಡ ಆಗ್ತಾ ಹೋಗ್ಬಹುದು. ಅವಾಗ ರೆಸ್ಟಿಟ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬಹುದು.
2: ಅಂದ್ರೆ ದಾಂಪತ್ಯ ಹಕ್ಕುಗಳ ಮರುಸ್ಥಾಪನೆ ಅಂತ ಹೇಳ್ತಿರ್ತಾವೆ.
3: ಹೌದು.
2: ಈಗ ಸಾಮಾನ್ಯವಾಗಿ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಮನೆ ಬಿಟ್ಟು ಹೋದಾಗ, ವಾಪಸ್ ಬಂದ್ಮೇಲೆ ಕಾರಣ ಹೇಳ್ತಾರೆ ಅವರು, ಅವಾಗ ಕಾರಣ ನಡೀತದ?
3: ಅದೇ ಕಾರಣವನ್ನ ಅವರು ಸಾಬೀತು ಪಡಿಸೋದು ಅವ್ರ ಕೈಯಲ್ಲೇ ಇರತ್ತೆ. ಅದು ಸಮಂಜಸವಾಗಿದೆಯಾ ಅಥವಾ ಏನೋ ಒಂದು ಹೇಳಬೇಕು ಅನ್ನೋದಕ್ಕೊಂದು ಕಾರಣ ಕೊಡ್ತಾ ಇದ್ದಾರೆ. ಈ ರೀತಿ ಪ್ರಕರಣಗಳು ಸಾಕಷ್ಟು ಬಾರಿ ಬಂದಿರುತ್ತೆ. ಏನೋ ಹೇಳ್ಬಿಟ್ಟು ಮನೆಯಿಂದ ಹೊರಟೋಗಿರ್ತಾರೆ, ಮಕ್ಕಳ ಜವಾಬ್ದಾರಿ ನೋಡ್ತಾ ಇರಲ್ಲ, ಮನೆಯವ್ರಿಗೆ ಏನು ಹಣ ಕೊಡ್ತಾ ಇರಲ್ಲ, ಎಷ್ಟೋ ತಿಂಗಳಾದ್ಮೇಲೆ ಸುಮ್ಮನೆ ಒಂದಿನ ವಾಪಸ್ ಬರೋದು ಮತ್ತೆ ಹೋಗೋದು, ಆ ರೀತಿ ಮಾಡ್ತಾ ಇರ್ತಾರೆ. ಇದು ಸಮಂಜಸ ಹೌದೋ ಅಲ್ವೋ ಅನ್ನೋದು ಅವರೇ ಸಾಬೀತುಪಡಿಸಬೇಕಾಗಿರತ್ತೆ.
2: ವಿವಾಹ ವಿಚ್ಛೇದನ ಪಡ್ಕೋಬೇಕು ಅಂತ ಏನು ಇರಲ್ಲ ಉದ್ದೇಶ, ಆದ್ರೆ ಬಿಟ್ಟೋಗಿರ್ತಾರೆ.
3: ಹೌದು.
2: ಕಾನೂನು ಮೂಲಕವಾಗಿನೇ ಇದನ್ನ ಸರಿಪಡಿಸ್ಕೋಬೇಕಾ?
3: ಹಲವಾರು ಸಮಯ ಮನೆ ಕೌಟುಂಬಿಕ ವಿಚಾರಗಳಂದ್ರೆ ಖುದ್ದಾಗ ಅವರೇ ಮ್ಯಾನೇಜ್ ಮಾಡೋದಂತ ನೋಡ್ತೀವಿ. ಆದ್ರೆ ಇಲ್ಲಿ ನಾವೇನ್ ಹೇಳ್ತಾ ಇದ್ವಿ, ಎಷ್ಟೋ ವರ್ಷಗಳ ಕಾಲ ಅಥವಾ ತುಂಬಾ ದೀರ್ಘಕಾಲಕ್ಕೆ ಬಿಟ್ಟೋಗಿದ್ರೆ ಇನ್ನು ಬೇರೆ ಯಾವುದೋ ಅವಕಾಶ ಅವ್ರು ಮಾತಾಡಿ ಸಹ ವಾಪಸ್ ಬರ್ತಾ ಇಲ್ಲ ಅಂದಾಗ ಕಾನೂನು ಕ್ರಮ ಕೈಗೊಳ್ಬಹುದು. ಈ ಆದೇಶ ಬಂದ್ಮೇಲೆ ಪಾಲನೆ

0: ಮಾಡಲೇಬೇಕಾಗಿರತ್ತೆ. ಅಕಸ್ಮಾತ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಆದೇಶ ಬಂದರೂ ಕೂಡ ಮರು ಅವ್ರು ವಾಪಸ್ ಬರಲಿಲ್ಲ ಅಂತಾದ್ರೆ ಅವಾಗ ವಿಚ್ಛೇದನಕ್ಕೆ ಅದೇ ಒಂದು ಗ್ರೌಂಡ್ ಆಗತ್ತೆ, ಆ ಕಾರಣದಿಂದನೂ ವಿಚ್ಛೇದನವನ್ನು ಪಡ್ಕೊಳ್ಬಹುದಾಗಿರತ್ತೆ.
1: ಒಟ್ಟಾರೆ ಏನೋ ಒಂದು ಮಾನಸಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಆಗತ್ತೆ, ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗಿರ್ತಾರೆ, ವಾಪಸ್ ಬಂದು ವೈವಾಹಿಕ ಜೀವನವನ್ನು ನಡೆಸಬೇಕು ಅಂತ ಅನ್ನೋದು ನಮ್ಮ ಎಲ್ಲರ ಉದ್ದೇಶ. ಹಂಗೇನಾದ್ರೂ ಇದ್ರೆ ಕಾನೂನು ಮೂಲಕವಾಗಿ ಅದನ್ನು ಬಗೆಹರಿಸಿಕೊಂಡು ಮತ್ತೆ ಸಂಸಾರದ ಜೀವನವನ್ನು ನಡೆಸಬಹುದು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ಥ್ಯಾಂಕ್ ಯು ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನ್ಯಾಯವಾಣಿ ಕೇಳಿದಿರಿ. ಸಮಯ 5:45. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಈಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ನಲಿ ನಲಿ ನಲಿವಿನ ವೇಳೆ, ಯಾವಾಗಲೂ ನಲಿಯುತ್ತಾ ಸಾಗೋಣ. ನಲಿವಿನ ವೇಳೆಯೇ ಇರಲಿ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಹೃದಯ ನಿನಗಾಗಿ ಚಿತ್ರದ ಗೀತೆ ಇದು. ಈಗ ನೀವು ಕೇಳಿದ್ದು ಚಿತ್ರ ಅವರ ಧ್ವನಿಯಲ್ಲಿತ್ತು. ಬರೆದು ಸಂಗೀತ ನೀಡಿದವರು ವಿ ಮನೋಹರ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸೋಣ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಸದ್ಯಕ್ಕೆ ಬರ ಪರಿಸ್ಥಿತಿಯನ್ನು ಘೋಷಿಸುವ ವಾತಾವರಣ ಇಲ್ಲ. ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ವಿಜಯಪುರ ಜಿಲ್ಲೆಗೆ ದಾಳಿಂಬೆ, ಲಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅನುಷ್ಠಾನಗೊಳಿಸಲು ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ತಿಳಿಸಿದ್ದಾರೆ. ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಯುವಜನತೆ ಜಾಗೃತರಾಗಬೇಕು ಎಂದು ಹೊಳಲ್ಕೆರೆಯ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಎ ಅನ್ಸಾರಿ ಚಿತ್ರದುರ್ಗದಲ್ಲಿಂದು ಕರೆ ನೀಡಿದ್ದಾರೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧದ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯ ಆಧಾರಸ್ತಂಭವಾಗಿದೆ ಎಂದು ಭಾರತ ಹೇಳಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 250 ಅಂಕಗಳು ಇಳಿಕೆಯಾಗಿದ್ದು ದಿನದಂತ್ಯಕ್ಕೆ 76,479 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಇಳಿಕೆ ಕಂಡಿದ್ದು ದಿನದಂತ್ಯಕ್ಕೆ 23,866 ಅಂಕಗಳು ದಾಖಲಾಗಿದೆ. ಅರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಘಟ್ಟದ ಪಂದ್ಯದಲ್ಲಿ ನಾರ್ವೆ ಮತ್ತು ಐವರಿ ಕೋಸ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
0: ಸೇಫ್ ಡ್ರೈವ್, ಗಾನ ಬಜಾನಾ.

ತನ್ಮಯ ನಾನು ಪರವಶ ನೀನು. ಸೇಫ್ ಡ್ರೈವ್ ಗಾನ ಭಜನ ಕೇಳ್ತಾ ಇದ್ದೀರಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಇದೆ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಾಗರತ್ನ ರಾಜಾಜಿನಗರದಿಂದ, ಕಾರ್ಯಕ್ರಮ ಚೆನ್ನಾಗಿದೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಇವತ್ತು ವಿವಿಧ ಗೀತೆಗಳನ್ನು ನಾವು ಆಲಿಸಿದ್ವಿ, ಗೀತೆಗಳು ಚೆನ್ನಾಗಿತ್ತು ಅಂತೀರಿ. ಹಾಗೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಹಾಗೆ ಸುಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಅಂತಾರೆ. ಕಲಬುರಗಿ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು, ಮೈತ್ರಿ ಜೆಸಿನಗರದಿಂದ ನಾಗರತ್ನ ಅವರು ಹೇಳ್ತಾರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಮಂಗಳ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಿ. ಮಂಗಳ ಅವರು ಹೇಳ್ತಾರೆ ಓಲ್ಡ್ ಈಸ್ ಗೋಲ್ಡ್

ಅಲ್ಲಿ ನಮಗೆ ಬೇರೆನೇ ನಿರೀಕ್ಷೆ ಇರುತ್ತೆ, ಬೇರೆನೇ ಒಂದಷ್ಟು ಹಾಡುಗಳನ್ನು ಪ್ರಸಾರ ಮಾಡಬೇಕು. ಈ ಹಾಡುಗಳು ಹಳೆಯ ಹಾಡುಗಳ ಅಂತ, ಈ ಹಾಡುಗಳು 96, 97, 98 ಈ ಸಮಯದ ಗೀತೆಗಳು, ಇವತ್ತು ಪ್ರಸಾರವಾದ ಗೀತೆಗಳು. ಖಂಡಿತ ಈ ಗೀತೆಗಳನ್ನು ನಾವು ಹೊಸದು ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ, ಯಾಕೆಂದರೆ ಈ ಗೀತೆಗಳು ನಿಜವಾಗಿ ಹಳೆಯ ಗೀತೆಗಳೇ. 2026 ಇಸವಿಯಲ್ಲಿ ಆಲ್ರೆಡಿ 6 ತಿಂಗಳು ಕಳೆದಿದ್ದೇವೆ, ಅಂದರೆ ಹೆಚ್ಚು ಕಡಿಮೆ 30 ವರ್ಷದ ಹಿಂದಿನ ಗೀತೆಗಳನ್ನು ಇವತ್ತು ನೀವು ಆಲಿಸಿದ್ದು. ಈ ಗೀತೆಗಳು ಹಳೆಯ ಗೀತೆಗಳೇ ಸರಿ. ಹಳೆಯ ಗೀತೆಗಳು ಅಂದರೆ ಸುಮಾರು 20-25 ವರ್ಷದ ಹಿಂದಿನ ಗೀತೆಗಳನ್ನು ಹಳೆಯ ಗೀತೆಗಳು ಅಂತಲೂ, ಹಾಗೆ ಹೊಸ ಗೀತೆಗಳು ಅಂದರೆ 10 ವರ್ಷ, 6, 5, 6 ವರ್ಷ ಅಥವಾ 10 ವರ್ಷದವರೆಗೆ ಹಿಂದಿನ ಗೀತೆಗಳು. 2015 ನಾವು, ಅಂದರೆ 15 ಆಚೆಗೆ ನಾವು ಹೊಸ ಗೀತೆಗಳು ಅಂತ ಹೇಳಬಹುದೇನೋ ಅಂತ ಅನ್ಸುತ್ತೆ. ಆತ್ಮೀಯರೇ, ಗೀತೆಗಳು ಎಲ್ಲರ ಇಚ್ಛೆ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ಎಲ್ಲ ರೀತಿಯ ಗೀತೆಗಳನ್ನು ಪ್ರಸಾರ ಮಾಡುತ್ತೆ. ಇದು ಒಬ್ಬರಿಗಾಗಿ ಅಥವಾ ಕೆಲವರಿಗಾಗಿ ಮಾತ್ರ ಅಲ್ಲ ಅಲ್ವಾ? ಹಾಗಾಗಿ ಎಲ್ಲ ರೀತಿಯ ಎಲ್ಲ ಕೇಳುಗರು ಇಷ್ಟಪಡಲಿ, ಎಲ್ಲ ಗೀತೆಗಳು ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ರಾಣಿ ಹಳೇಬೀಡು, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಒಂದಷ್ಟು ವಿಶೇಷ ಗೀತೆಗಳು ಪ್ರಸಾರ ಆಯಿತು, ಖುಷಿ ಆಗ್ತಿದೆ ಅಂತ ಹೇಳ್ತೀರಿ. ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಹಾಗೆ ನಿರ್ಮಲ, ಬಾಗಲಕೋಟೆ ಬನಹಟ್ಟಿಯ ಅಂಕುಶ್, ದೀಪಾ ಮಹದೇವ್ ಮತ್ತು ಮನೆಯವರು, ಹಲಸೂರಿನ ರಾಜೇಶ್, ರಥಸಪ್ತಮಿ ಚಿತ್ರದ ಗೀತೆ ಜೊತೆಗೆ ಶುರು ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು ಅಂತೀರಿ. ವಿಜಯಕುಮಾರ್ ಆರಾಧ್ಯ ಹಳೆಯೂರಿನಿಂದ, ಸಾವಿತ್ರಿ ಉಮೇಶ್ ಮತ್ತು ಮನೆಯವರು, ಸುಮಾರು ಸಂದೇಶಗಳಿವೆ. ನಿಮ್ಮೆಲ್ಲ ಸಂದೇಶಗಳನ್ನು ಮತ್ತೆ ನೋಡೋಣ. ಆತ್ಮೀಯರೇ, ಕೇಳ್ತಾ ಇರಿ ಸೇಫ್ ಡ್ರೈವ್ ಗಾನ ಭಜಾನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಅನೇಕರು ಪ್ರತಿಕ್ರಿಯೆ ಹೇಳಿದಿರಿ, ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.

0: ತಾಕತ್ ಚಿತ್ರದ ಗೀತೆ ಕೇಳಿದಿರಿ. ಕುನಾಲ್ ಗಾಂಜವಾಲ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:15.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
0: ಈಗ ಪ್ರಾಯೋಜಿತ ಕಾರ್ಯಕ್ರಮ.

0: ಕೋರ್ಸ್
1: ಕಬ್ಬಿಣದ ಕಡಲೆಯಲ್ಲ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
3: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
0: ಬೆಂಗಳೂರು ಚಾಪ್ಟರ್,
3: ವಸಂತ ನಗರ, ಬೆಂಗಳೂರು. ವೆಬ್ಸೈಟ್ www.bangaloreicai.org.
1: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆಯ ಗೌರವಾನ್ವಿತ ಅಧ್ಯಕ್ಷರಾದ ಸಿ ಎ ಕವಿತಾ ಪರಮೇಶ್ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಮೇಡಮ್ ನಮಸ್ಕಾರ.
4: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ಪ್ರಮುಖವಾಗಿ ಸಿ ಎ ದಿನಾಚರಣೆ ಅಂದ್ರೆ ಲೆಕ್ಕ ಪರಿಶೋಧಕರ ದಿನಾಚರಣೆ, ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿಮ್ಮ ಪರಿಚಯದ ಬಗ್ಗೆ ಮಾತಾಡೋಣ ಮೇಡಮ್.
4: ನನ್ನ ಹೆಸರು ಕವಿತಾ ಪರಮೇಶ್ ಅಂತ, ನಮ್ಮ ತಂದೆ ಹೆಸರು ಪರಮೇಶ್ ಅಂತ, ತಾಯಿ ಪ್ರೇಮ. ನಾನು ಮೈಸೂರಿಂದ ಚಿಕ್ಕದ್ರಿಂದನೂ ಸಿ ಎ ಮಾಡಬೇಕು ಅಂತ ನನಗೆ ಬಲವಾದ ಆಸೆ ಇತ್ತು. ಅದಕ್ಕೆಲ್ಲ ತಂದೆ ತಾಯಿನೂ ಸ್ಫೂರ್ತಿ ಕೊಟ್ಟು, ಪ್ರೋತ್ಸಾಹ ಕೊಟ್ಟು ನಾನು ಏನು ಮಾಡಬೇಕು ಅನ್ನೋದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ರು. 2005 ನಾನು ಸಿ ಎ ಕ್ವಾಲಿಫೈ ಆಗಿದ್ದು. ಅವಾಗ್ಲಿಂದ ನಾನು ಪ್ರಾಕ್ಟೀಸಲ್ಲಿದ್ದೀನಿ. ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸಲ್ಲಿ ಎರಡು ಆಪ್ಷನ್ ಇದೆ. ಒಂದು, ನಾವು ನಮ್ಮ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಅಂದರೆ ಯಾವುದಾದ್ರು ಇಂಡಸ್ಟ್ರಿ ಕಂಪನಿಗಳಲ್ಲಿ ಕೆಲಸ ಮಾಡ್ಬೋದು. ನನಗೆ ಮುಂಚಿಂದನೂ ನಾನು ಸಿ ಎ ಮಾಡಬೇಕು ಅಂದರೆ ಐ ಶುಡ್ ಬಿ ಇನ್ ಪ್ರಾಕ್ಟೀಸ್ ಅನ್ನೋದು ನನ್ನ ಮನಸ್ಸಲ್ಲಿ ಬಲವಾದ ಆಸೆ ಇತ್ತು. ಹಾಗಾಗಿ ನಾನು ಕ್ವಾಲಿಫೈ

0: ಆದ ತಕ್ಷಣ ಪ್ರಾಕ್ಟೀಸ್ ಚೂಸ್ ಮಾಡಿ ಪ್ರಾಕ್ಟೀಸ್ಗೆ ಬಂದೆ. ಸೊ 2005 ಇಂದ ಇವತ್ತವರೆಗೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇರುವಂತ ಒಂದು ದೊಡ್ಡ ಫಾರ್ಮ್ ಅಲ್ಲಿ ನಾನು ಪಾರ್ಟ್ನರ್ ಆಗಿದ್ದೀನಿ.
1: ಮೇಡಮ್, ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆ, ICAI ಅಂತ ಹೇಳ್ತೀವಿ, ಈ ಒಂದು ಕಚೇರಿ ಏನೇನು ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ?
0: ಚಾರ್ಟ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ ಎಲ್ಲರನ್ನು ಎಜುಕೇಟ್ ಮಾಡೋದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್ ಜವಾಬ್ದಾರಿ. ನಮ್ದು ಎಕ್ಸಾಮಿನೇಷನ್ ಅಂಡ್ ದ ಹೋಲ್ ಸಿಸ್ಟಮ್ ಆಫ್ ಇವ್ಯಾಲ್ಯೂಯೇಷನ್ ಅಂಡ್ ದ ಎಂಟೈರ್ ಪ್ರೋಸೆಸ್ ಇಸ್ ಸೋ ರಿಜಿಡ್ ಅಂಡ್ ಹೈಲಿ ರಿಗಾರ್ಡೆಡ್. ಸೆಕೆಂಡ್ ಫಂಕ್ಷನ್ ನಮ್ದು ಇರೋದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್ ರೆಗ್ಯುಲೇಟಿಂಗ್ ದ ಪ್ರೊಫೆಷನ್ ಇಟ್ಸ್. ದೇರ್ ಆರ್ ಸರ್ಟನ್ ಡೂಸ್ ಅಂಡ್ ಡೋನ್ಸ್ ವಿತ್ ಇನ್ ದ ಪ್ರೊವಿಷನ್ಸ್ ಆಫ್ ದಿಸ್ ಆಕ್ಟ್ ಅಂಡ್ ಕೋಡ್ ಆಫ್ ಎಥಿಕ್ಸ್, ಅದಷ್ಟು ನಾವು ನೋಡ್ಕೊಂಡು ಹೋಗ್ಬೇಕು. ದಿಸ್ ಇಸ್ ದ ಸೆಕೆಂಡ್ ಫಂಕ್ಷನ್, ಅದನ್ನ ರೆಗ್ಯುಲೇಟ್ ಮಾಡುತ್ತೆ. ದ ಥರ್ಡ್ ಫಂಕ್ಷನ್ ಇಸ್ ಪಾಲಿಸಿ ಸೆಟ್ಟಿಂಗ್. ಅಂದ್ರೆ ಈಗ ಇಂಡಿಯಾದಲ್ಲಿ ಯಾವುದೇ ಒಂದು ಬಿಸ್ನೆಸ್ ಬ್ಯಾಲೆನ್ಸ್ ಶೀಟ್ ಈ ತರನೇ ಡ್ರಾ ಮಾಡಬೇಕು, ಟ್ಯಾಕ್ಸ್ ಅಕೌಂಟ್ಸ್ ಈ ತರನೇ ಮಾಡಬೇಕು, ಅದನ್ನ ಸರ್ಟಿಫೈ ಮಾಡುವಂಥದ್ದು ಪಾಲಿಸಿ ಸೆಟ್ಟಿಂಗ್ ಈಸ್ ಡನ್ ಬೈ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ಏನ್ ಮಹಿಮಾ, ಹ್ಮ್, ಅಂತೂ ಬಿಕಾಮ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡ್ಬಿಟ್ಟೆ, ಮುಂದೆ ಏನ್ ಮಾಡ್ಬೇಕಂತ ಇದೀಯಾ?
3: ಹಾ ಹಾ ಸರ್, ಹೌದು ಸರ್, PUC ಲೇ ನಾನು CA ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾಹಿತಿ ಕೊರತೆ ಮತ್ತೆ ನನಗೆ ಇಂಗ್ಲಿಷ್ ಭಾಷೆನೂ ಅಷ್ಟಾಗಿ ಬರಲ್ಲ ಸರ್, ಹಾಗಾಗಿ ನಂಗೆ ಅವಾಗ CA ಮಾಡಕ್ ಆಗ್ಲೇ ಇಲ್ಲ. ಅದೇ ನನ್ಗೆ ಈಗಲೂ ಕಾಡ್ತಾ ಇದೆ ಸರ್, BCOM ಮುಗಿಸಿದ್ರು ಇಂಗ್ಲಿಷ್ ಭಾಷೆ ಬರಲ್ವೋ ಏನೋ ಅಂತ ಒಂಚೂರು ಅಳುಕಿದೆ ಸರ್. ನಮ್ಮಂತ ಹಳ್ಳಿ ಮಕ್ಕಳು ಇಂಗ್ಲಿಷ್ ಬರದೇ ಇದ್ರು CA ಮಾಡ್ಬೋದಾ ಸರ್?
2: ನೋಡ್ ಮಹಿಮಾ, ಅದ್ರ ಚಿಂತೆ ಬಿಟ್ಬಿಡು, ಭಾಷೆ ಒಂದು ಸಂವಹನ ಅಷ್ಟೇ, ಇಂಗ್ಲಿಷ್ ನ ಕಲಿಬಹುದು, ಅದೇನ್ ದೊಡ್ಡದೇನಲ್ಲ. ನಿನ್ ಖಂಡಿತ CA ಮಾಡ್ಬೋದು, ನಿನ್ಗೆ ಸ್ಟೈಫೆಂಡ್ ಕೂಡ ಸಿಗತ್ತೆ.
3: ನೀವು ನಂಗೆ ಸ್ಫೂರ್ತಿ ತುಂಬಿದ್ರಿ ಸರ್, ಎಷ್ಟೇ ಕಷ್ಟ ಆಗ್ಲಿ ಸರ್ ನಾನು CA ಓದಿ ಚಾರ್ಟರ್ಡ್ ಅಕೌಂಟೆಂಟ್ ಆಗೇ ಬರ್ತೀನಿ.
1: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಗೌರವಾನ್ವಿತ ಅಧ್ಯಕ್ಷರಾಗಿದ್ದೀರಿ ಕವಿತಾ ಪರಮೇಶ್ವರ ಅವರೇ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಮೂಲಕ CA ವಿದ್ಯಾರ್ಥಿಗಳಿಗೆ ಹಾಗೂ CAಗಳಿಗೆ ಏನು ಒಂದು ಸಂದೇಶವನ್ನು ಕೊಡ್ತೀರಾ?
0: ಇಫ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಆರ್ ಎ ವುಮನ್ ಹ್ಯಾಸ್ ಅ ಸ್ಟೋರಿ ಬಿಹೈಂಡ್ ದೆಮ್, ಸೊ ಲೈಕ್ ದಿಸ್ ಎವ್ರಿ ಚಾರ್ಟ್ ಅಕೌಂಟೆಂಟ್ಸ್ ಹ್ಯಾಸ್ ಅ ಸ್ಟೋರಿ ಅಂಡ್ ದ ಹಾರ್ಡ್ ವರ್ಕ್ ಬಿಹೈಂಡ್ ದಟ್. ಸೊ ಈ ದಿನ ಆ ಹಾರ್ಡ್ ವರ್ಕ್ನ ನಿಮ್ಮ ಬೆನ್ ನೀವು ತೊಟ್ಕೊಂಡು ಹಾರ್ಡ್ ವರ್ಕಿಗೆ ಖುಷಿ ಪಡೋವಂಥ ದಿನ. ಸೊ ದಯವಿಟ್ಟು ಫಸ್ಟು ಸಂತೋಷ ಪಡಿ ಆ್ಯಂಡ್ ಬಿ ಪ್ರೌಡ್ ಆಫ್ ವಾಟ್ ಯು ಆರ್ ಡೂಯಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಮೇಡಮ್, ಇಲ್ಲಿವರೆಗೆ CA ಡೇ ಪ್ರಯುಕ್ತ ಹಲವಾರು ಮಾಹಿತಿಯನ್ನು ನೀಡಿದಿರಿ, ತಮಗೆ ಧನ್ಯವಾದಗಳು, ನಮಸ್ಕಾರ.
0: ತುಂಬಾ ಥ್ಯಾಂಕ್ಸ್.
1: ಕೇಳಿದ್ರೆ ಇಲ್ಲಿಯವರೆಗೆ CA ಕವಿತಾ ಪರಮೇಶ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
4: CA ಕೋರ್ಸ್
1: ಕಬ್ಬಿಣದ ಕಡಲೆಯಲ್ಲ.
4: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
1: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ
4: ಬೆಂಗಳೂರು ಚಾಪ್ಟರ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸೇಫ್ಟ್ರೈವ್ ಗಾನ ಭಜನ ಕೇಳ್ತಾ ಇದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ, ಆಮೇಲೆ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಆತ್ಮೀಯರೇ, ಇವತ್ತು ನೀವು ಗಾನ ಭಜನ ಸಮೀಕ್ಷೆ ಮಾಡಲ್ವಾ ಅಂತ ಆಗ್ಲೇ ಒಂದು ಮೂರು ನಾಲ್ಕು ಜನ ನಿಮ್ಮ ಪ್ರಶ್ನೆಗಳನ್ನ ಕಳಿಸಿದಿರಿ. ಸಮೀಕ್ಷೆ ಮಾಡಬೇಕು, ಮಾಡೋಣ. ಆದ್ರೆ ಇವತ್ತು ನಮಗೆ ಸಮಯ ಕಡಿಮೆ ಇದೆ. ಯಾಕೆಂದ್ರೆ ಈಗಾಗಲೇ ನಾವು 6:30ಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ವಿ, ಆಮೇಲೆ 6:55ಕ್ಕೆ ಎಂದಿನಂತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳ್ತೇವೆ, 6:40ಕ್ಕೆ ಪ್ರದೇಶ ಸಮಾಚಾರ, 7:35ಕ್ಕೆ ಕನ್ನಡ ವಾರ್ತೆ, ಇವೆಲ್ಲವೂ ಇರುವಂಥದ್ದು. ಆದರೂ ಹಾಗೆ ಒಂದು ಪ್ರಶ್ನೆ ಕೇಳೇ ಬಿಡೋಣ. ಹೌದೋ ಅಲ್ಲವೋ, ಏನು ನಿಮಗೆ ಇಷ್ಟ? ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಪ್ರಯಾಣ ಮಾಡಬೇಕು, ಮತ್ತೆ ಬೇರೆ ಬೇರೆ ಕಡೆ ಹೋಗಬೇಕು, ದೇಶ ಸುತ್ತು, ಕೋಶ ಓದು ಅಂತೆಲ್ಲ ಹೇಳ್ತಾ ಇರ್ತೀವಿ. ಮತ್ತೆ ಇತ್ತೀಚೆಗೆ ಬಹಳ ಜನಪ್ರಿಯ ಆಗ್ತಾ ಇರೋದು ಈ ಸೋಲೋ ಪ್ರವಾಸ ಹೋಗುವಂಥದ್ದು. ಒಬ್ಬೊಬ್ಬರೇ ಪ್ರವಾಸ ಹೋಗಬೇಕು, 10 ಜನರ ನಡುವೆ ಪ್ರವಾಸ ಹೋದರೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇರೋದಿಲ್ಲ, ಅಥವಾ ನಮ್ಮ ಮನಸ್ಸು ಏನು ಹೇಳುತ್ತೋ ಹಾಗೆ ನಾವು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಕೆಲವರ ಮಾತು. ಇನ್ನು ಕೆಲವರು ಅಯ್ಯಯ್ಯೋ ಒಂಟಿಯಾಗಿ ಪ್ರವಾಸ ಮಾಡೋದು ಹೇಗೆ, ತುಂಬ ಕಷ್ಟ, ಯಾವುದೋ ಒಂದು ವಿಚಾರಕ್ಕೆ ಹಂಚಿಕೊಳ್ಳದೇ ಇದ್ರೆ ಅದೆಂಥ ಚೆಂದ, ಮತ್ತೆ ಜೊತೆ ಯಾರಾದರೂ ಒಬ್ಬರಿದ್ರೆ, ಪಕ್ಕ ಮಾತಾಡ್ತಾ ಇದ್ರೆ ಅದು ಒಂದು ಹಿತವಾದ ಅನುಭವ ಅನ್ನೋದು. ಹಾಗೆ ನಾವು ಗುಂಪುಗಳಲ್ಲಿ ಪ್ರವಾಸ ಮಾಡಿದರೆ ಅದು ಸೆಕ್ಯೂರಿಟಿ, ಅದು ಕ್ಷೇಮಕರ, ಯಾರೋ ಒಬ್ರು ಅರೇಂಜ್ ಮಾಡ್ತಾರೆ, ನಾವು ಹೋಗ್ತೀವಿ, ನಮ್ಮ ಎಲ್ಲ ಪ್ರವಾಸದ ಅಗತ್ಯಗಳು ಅಲ್ಲಿ ಈಡೇರುತ್ತೆ ಅನ್ನುವಂತಹ ಭಾವ. ಹೀಗೆ ಪ್ರವಾಸ ಹೋಗೋದು ಅಂದರೆ ಹಲವಾರು ಆಯಾಮಗಳನ್ನು ನಾವು ನೋಡಬಹುದು. ಪ್ರವಾಸ ಅನುಭವ ಹೌದು, ಪ್ರವಾಸ ಸಂತೋಷ ಹೌದು, ಪ್ರವಾಸ ಕಲಿಕೆ ಹೌದು, ಎಲ್ಲ ಹೌದು. ಯಾವಾಗಲಾದರೂ ಒಂಟಿಯಾಗಿ ಪ್ರವಾಸ ಮಾಡಿದ್ದೀರಾ? ಒಂಟಿಯಾಗಿ ಪ್ರವಾಸ ಮಾಡೋಕ್ಕೆ ಭಯ ಅನ್ಸುತ್ತಾ? ತುಂಬ ಹತ್ತಿರ ಹತ್ತಿರ ಡಿಸ್ಟೆನ್ಸ್ ಆದರೆ ನಾವು ಒಂಟಿ ಪ್ರಯಾಣ ಮಾಡಬಹುದು, ತುಂಬ ದೂರ ಆದರೆ ಯಾರಾದರೂ ಜೊತೆಗಿರಲೇಬೇಕಪ್ಪ ಅಂತ ಅನ್ಸುತ್ತಾ? ಪ್ರವಾಸದ ಪ್ಲಾನ್ ಮಾಡುವಾಗ ಕೊನೆ ಕ್ಷಣದಲ್ಲಿ ಯಾರಾದರೂ ಬರ್ತೀವಿ ಅಂತ ಹೇಳಿ ಸ್ನೇಹಿತರು ಕೈ ಕೊಟ್ಟಾಗ ಹೇಗಿರುತ್ತೆ? ಹೀಗೆ ಪ್ರವಾಸದ ವಿಚಾರಗಳನ್ನು ಯೋಚನೆ ಮಾಡ್ತಾ ಈಗಾಗಲೇ ನಿಮಗೆ ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ ಸಿಕ್ಕಿದೆ. ಒಂಟಿಯಾಗಿ ಪ್ರವಾಸ ಮಾಡೋದು ಚಂದವೋ, ಜಂಟಿಯಾಗಿ ಪ್ರವಾಸ ಮಾಡೋದು ಚಂದನೋ, ಅಥವಾ ಗುಂಪು ಪ್ರವಾಸಗಳು ಹಿತಕರವೋ, ನಿಮ್ಮ ಆಯ್ಕೆ ಏನು ಅಂತ ಹೇಳಿ. ನಮ್ಮ ಸಂಖ್ಯೆ ನಿಮಗೆ ಗೊತ್ತಿದೆ, 9483091029. 7:50ಕ್ಕೆ ನೋಡೋಣ ಯಾರೆಲ್ಲ ಯಾವುದಕ್ಕೆ ಓಟ್ ಹಾಕಿದರು ಅಂತ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ವೇಳೆ 6:30.

0: ಯೋಧ ಚಿತ್ರದ ಗೀತೆ ಕೇಳಿದಿರಿ. ರಾಜೇಶ್ ಕೃಷ್ಣನ್, ನಂದಿತಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಗೀತೆಯನ್ನು ಬರೆದು ಸಂಗೀತ ನೀಡಿದವರು ಹಂಸಲೇಖ. ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ. ಏನು ಸಮೀಕ್ಷೆ? ಒಂಟಿ ಪ್ರಯಾಣ, ಜಂಟಿ ಪ್ರಯಾಣ, ಗುಂಪು ಪ್ರಯಾಣ, ಯಾವುದಕ್ಕೆ ನಿಮ್ಮ ಮಾರ್ಕ್ಸ್? ಇದು ನಾವು ಇವತ್ತು ಕೇಳಿರೋ ಪ್ರಶ್ನೆ. ಅನೇಕರು ಇತ್ತೀಚೆಗೆ ಸೋಲೋ ಟ್ರಾವೆಲ್ ಮಾಡ್ತಾರೆ. ಕಾರಣ ಏನಂದರೆ, ಅಯ್ಯೋ ನಾನು ಹೇಳೋ ಜಾಗಕ್ಕೆ ಅವ್ರು ಬರಲ್ಲ, ಅವ್ರು ಹೇಳೋ ಜಾಗಕ್ಕೆ ನಾವು ಹೋಗೋಕ್ಕಾಗಲ್ಲ, ಅಥವಾ ಇಲ್ಲಿ ರಜೆಗಳು ಒಟ್ಟೊಟ್ಟಿಗೆ ನಮಗೆ ಸಿಗೋದಿಲ್ಲ, ಅವರು ಜೊತೆಗೆ ಹೋಗಬೇಕು ಅಂದರೆ ಈ ಕಷ್ಟ, ಇವ್ರ ಜೊತೆಗೆ ಹೋಗಬೇಕಂದ್ರೆ ಆ ಕಷ್ಟ, ಇದು ಹೀಗೆ ಅದು ಹಾಗೆ ಹೀಗೆ ಅನೇಕ ತೊಂದರೆ ತಾಪತ್ರಯಗಳ ಜೊತೆ ನಮಗೆ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಆದ್ದರಿಂದ ಯಾವಾಗಲೂ ಬಿಡುವು ಸಿಕ್ಕಾಗ ಒಂಚೂರು ಹಾಗೆ ಹೋಗಿ ಹೀಗೆ ಬಂದರೆ ಮನಸ್ಸು ಫ್ರೆಶ್ ಆಗುತ್ತೆ, ಪ್ರಫುಲ್ಲವಾಗಿರುತ್ತೆ. ಆಮೇಲೆ ಜಂಟಿಯಾಗೂ ಹೋಗಬಹುದು, ಹಾಗೆ ಗುಂಪಿನಲ್ಲೂ ಹೋಗಬಹುದು. ಆದಾಗ ಹೋಗಿ ಬಂದ್ಬಿಡ್ತೀನಿ ಅನ್ನೋರು ಕೆಲವರು, ಮತ್ತೆ ಕೆಲವರು ಇಲ್ಲ ಇಲ್ಲ ನನಗೆ ಈ ಒಂಟಿ ಪ್ರಯಾಣಗಳು ಅಭ್ಯಾಸ ಆಗಿದೆ, ಯಾಕೋ ಗ್ರೂಪ್ನಲ್ಲಿ ಹೋದರೆ ನನಗೆ ಅಷ್ಟು ಖುಷಿ ಪಡೋದಕ್ಕೆ ಆಗಲ್ಲ ಅನ್ನೋರು ಕೆಲವರು, ಒಬ್ಬರು ಜೊತೆ ಇರಬೇಕು, ಗುಂಪು ಪ್ರಯಾಣ ಇಷ್ಟ ಇಲ್ಲ ಅನ್ನೋರು ಕೆಲವರು, ಅತ್ಯಂತ ಪ್ರೀತಿಪಾತ್ರರಾದವರ ಜೊತೆ ಪ್ರಯಾಣ ಎಂಥ ಚೆಂದ ಅನ್ನೋರು ಕೆಲವರು, ಹಾಗೆ ಇಲ್ಲ ಇಲ್ಲ ಈ ಪ್ರಯಾಣ ಅನ್ನೋದೇನೆ ಒಂದು ಸೊಗಸು, ಯಾರಿದ್ರೂ ಯಾರಿಲ್ಲದೆ ಇದ್ದರೂ ಪ್ರಯಾಣ ಸಾಗ್ತಾನೇ ಇರುತ್ತೆ ಅನ್ನೋರು ಕೆಲವರು. ನಿಮ್ಮ ಪ್ರಿಫರೆನ್ಸ್, ನಿಮ್ಮ ಆಯ್ಕೆ ಯಾವುದು? ಒಂಟಿ ಪ್ರಯಾಣ, ಜಂಟಿ ಪ್ರಯಾಣ, ಗುಂಪು ಪ್ರಯಾಣ? ನಿಮ್ಮ ಅನಿಸಿಕೆ ಹೇಳಿ. 9483109129 4830910029 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಕಳಿಸಿ. ಯಾರೆಲ್ಲ ಏನು ಹೇಳಿದರು ಅಂತ ನೋಡೋಣ. 7:50 ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ, ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ, ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ: ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6,657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ

0: ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು, ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ, ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು, ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ FH ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಮೊರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1,200,000 ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ, ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಒ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಯುಜೆ ಉಜ್ವಲ್ ಹಾಗೂ ಡಾ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಒ ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100%ರಷ್ಟು ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ಧಪಡಿಸುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಬಜಾನಾ.

0: ಸುನಿಲ್ ಗಾಂಧಿವಾಲ ಅವರ ಧ್ವನಿಯಲ್ಲಿ ಪ್ರೀತ್ಸೆ ಪ್ರೀತ್ಸೆ ಚಿತ್ರದ ಗೀತೆ ಕೇಳಿದಿರಿ. ಅನೂಪ್ ಸೀಳಿನ್ ಅವರ ಸಂಗೀತ ನಿರ್ದೇಶನ, ನಾಗೇಂದ್ರ ಪ್ರಸಾದ್ ಅವರ ರಚನೆ. ಈಗ ಸಮಯ 6:55 ಕೇಳೋಣ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
3: ಮಾತಾಡಲೆ ಮನ ಬೆಚ್ಚಿ ಮಾತಾಡಲೆ.
0: ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದು, ಆದರೆ ಮಹಾನ್ ಕಲಾವಿದ, ಮಾತುಗಾರ, ನಟ, ನಿರ್ದೇಶಕ, ನಿರ್ಮಾಪಕ, ಕನ್ನಡಕ್ಕೊಬ್ಬನೇ ಕುಳ್ಳ ಅವರೇ ನಮ್ಮ ದ್ವಾರಕೀಶ್. ಅವರ ಸ್ಫುಟವಾದ ಚಿಂತನೆ, ನೆನಪುಗಳು.
4: ನಾನು ನನ್ನ ಜೀವನದಲ್ಲಿ ಯಾವುದನ್ನು ಸಾಧನೆ ಅಂತ ಮಾಡಕ್ಕೆ ಹೋಗಲಿಲ್ಲ, ಅಥವಾ ಸಾಧನೆ ಮಾಡಬೇಕೆಂಬ ಆಸೆ ಕೂಡ ನನಗಿರಲಿಲ್ಲ. ಅದು ಸಾಧನೆ ಆಯಿತಷ್ಟೇ. ನನ್ನ ಕರ್ತವ್ಯವನ್ನು ನಾನು ಮಾಡಿಕೊಂಡು ಹೋದೆ. ಅದೆಲ್ಲವೂ ನಿಮಗೆ ಇವತ್ತು ಸಾಧನೆಯಾಗಿ ಕಂಡಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹೇಗೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾರೆ. ಕೆಲವರು ಆಫೀಸ್ಗೆ ಹೋಗ್ತಾರೆ, ಕೆಲವರು IT ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಟೆಲಿಫೋನ್ ಕೆಲಸಕ್ಕೆ ಹೋಗ್ತಾರೆ. ಹಲವಾರು ಜನಗಳು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅದೇ ರೀತಿಯಲ್ಲಿ ದ್ವಾರಕೀಶ್ ಚಿತ್ರವನ್ನು, ಚಿತ್ರರಂಗವನ್ನು, ಚಿತ್ರ ತಯಾರಿಕೆಯನ್ನು ತನ್ನ ಜೀವನವಾಗಿ ತಗೊಂಡು, ತನ್ನ ಕಸುಬಾಗಿ ತಗೊಂಡು ನನ್ನ ಜೀವನವನ್ನು ನಾನು ಸಾಗಿಸಿದೆ. ವಿಕ್ಟೋರಿಯಾ ಫಾಲ್ಸ್ ಅಂತ ಒಂದು ಸಿನಿಮಾ ನೋಡಿದೆ ನಾನು. ಅವಾಗ ಅನ್ನಿಸ್ತು ನನಗೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ ವಿಕ್ಟೋರಿಯಾ ಫಾಲ್ಸಲ್ಲಿ ಹೋಗಿ ಹೆಲಿಕಾಪ್ಟರ್ ಮೇಲೆ ಅಲ್ಲಿ ಶಾಟ್ಗಳನ್ನು ತೆಗೆಯಬೇಕು, ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದೆ. ಆಫ್ರಿಕಾದಲ್ಲಿ ಶೀಲಾ ಆಯಿತು. ಪ್ರತಿಯೊಂದು ಆಸೆಗಳು ನನಗೆ. ಮೈಸೂರಲ್ಲಿ ಸೈಕಲಲ್ಲಿ ಹೊಡ್ಕೊಂಡು ನಾನು ಬನ್ಮ್ಯಾಸ್ ಹೈಸ್ಕೂಲಿಂದ ಇಟ್ಕೆಗೂಡಲ್ಲಿ ನಮ್ಮ ಮನೆ ಇತ್ತು. ಇಟ್ಕೆಗೂಡಿಗೆ ಬರಬೇಕಾದ್ರೆ ಸೈಕಲ್ ಹೊಡ್ಕೊಂಬರ್ತಾಯಿದ್ರೆ, ನಾನೇನಾದರೂ ಸಿನಿಮಾಕ್ಕೆ ಹೋದರೆ, ನಾನೇನಾದರೂ ಸಿನಿಮಾದಲ್ಲಿ ಬೆಳೆದರೆ ಮೈಸೂರನ್ನು ಹೆಲಿಕಾಪ್ಟರ್ಲಿಟ್ಟು ತೆಗಿಬೇಕು, ಮೈಸೂರಿನ ಹೆಲಿಕಾಪ್ಟರ್ಲಿಟ್ಟು ಪಿಕ್ಚರೈಸ್ ಮಾಡಬೇಕು ಅನ್ನೋ ಆಸೆಗಳನ್ನೆಲ್ಲ ಇಟ್ಟಿದ್ದೆ. ಅದೆಲ್ಲವನ್ನು ಡಾನ್ಸ್ ರಾಜಾ ಡಾನ್ಸ್ ಚಿತ್ರದಲ್ಲಿ ಮಾಡಿದೆ ನಾನು. ಹೆಲಿಕಾಪ್ಟರ್ ಇಟ್ಟು ಎಲ್ಲ ಸೀನ್ಗಳನ್ನೆಲ್ಲ ತೆಗೆದೆ. ಇವೆಲ್ಲ ಆಸೆಗಳು. ಅವೆಲ್ಲವೂ ನನಗೆ ತಿಳಿದ ಮಟ್ಟಿಗೆ ನಡೆಯೋಕ್ಕೆ ಸಾಧ್ಯವಾಯಿತು. ಅಥವಾ ದ್ವಾರಕೀಶ್ ಏನಾದರೂ ತನ್ನ ಜೀವನದಲ್ಲಿ ಕಳ್ಕೊಂಡ ಅಥವಾ ಇನ್ನೊಂದು ಜೀವನವನ್ನು ಕಂಡ ಅಂದರೆ ಈ ಆಸೆಗಳೇ ಅದಕ್ಕೆ ಕಾರಣ. ನಾನು ಆಫ್ರಿಕಾದಲ್ಲಿ ಶೀಲಾ ಮಾಡದೆ ಹೋಗಿದ್ರೆ ನನಗೆ ಲಾಸ್ ಆಗ್ತಾ ಇರಲಿಲ್ಲ. ಸುಮಾರು ಸಿನಿಮಾಗಳು ಆಸೆಗಳಿಂದಲೇ ಮಾಡಿದೆ. ಮಾಡಲೇಬೇಕು ನಾನು ಜೀವನದಲ್ಲಿ, ನಾನು ಮಾಡಿದ್ರೇ ನನಗೆ ತೃಪ್ತಿ ಬರೋದು ಅನ್ನೋತಕ್ಕಂಥದ್ದು ನನ್ನ ಹೃದಯದಲ್ಲಿತ್ತು. ಸೊ ಅದನ್ನು ಮಾಡೋಕ್ಕೆ ಹೋದಾಗ ತೊಂದರೆಗಳಾಯ್ತೇನೋ ಅಂತ ನನಗೆ ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ಮುಗಿದ ಕತೆ. ನಮ್ಮಮ್ಮನ ಕೊಂಕಳಿನ ಮಹಿಮೆ ಎತ್ಕೊಂಡು ಹೋಗೋರು. ನಮ್ಮ ಮನೆಗೆ ಭಾಳ ಹತ್ತಿರವಾಗಿದ್ದ ಅವಾಗ 3-4 ಥಿಯೇಟ್ರ್ಗಳು, ರಣಜಿತ್ ಟಾಕೀಸು, ಅಪೇರಾ ಟಾಕೀಸು, ವುಡ್ಲ್ಯಾಂಡ್ ಟಾಕೀಸು, ಒಲಂಪಿಯಾ ಟಾಕೀಸು, ಪ್ರಭಾ ಟಾಕೀಸು, ಇವೆಲ್ಲ ಮೈಸೂರಲ್ಲಿ ಇದ್ದಿದ್ದರಿಂದ ಎಲ್ಲ ಸಿನಿಮಾಗಳಿಗೂ ಹೋಗೋರು. ತಮಿಳು ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ, ಕನ್ನಡ ಸಿನಿಮಾಗಳು ಭಾಳ ಹುಚ್ಚು ನಮ್ಮ ತಾಯಿಗೆ. ಭಾಳ ಸಿನಿಮಾಗಳನ್ನು ನೋಡ್ತಾಯಿದ್ರು. ಆಮೇಲೆ ನಾಟಕಗಳಿಗೆ ಹೋಗೋರು. ನಮ್ಮ ಮಾವಂದು ಯಾವುದೇ ನಾಟಕಗಳು ಬಂದರೂ ಕೂಡ ಆ ನಾಟಕಗಳಿಗೆ ಹೋಗಿ ನೋಡೋರು ನಮ್ಮಮ್ಮ. ಎಷ್ಟೇ ಆದರೂ ಕೂಡ ಹುಚ್ಚಿತ್ತು ನಮ್ಮ ಅಮ್ಮನಿಗೆ ಕೂಡ. ನಾಟಕಗಳಿಗೆ ಹೋಗೋದಾಗಲಿ, ಸಿನಿಮಾಗಳಿಗೆ ಹೋಗೋದಾಗಲಿ, ಎಷ್ಟೇ ಭಾಳ

0: ಎಲ್ಲೇ ಹೋದರೂ ತನ್ನ ಬಾವಟವನ್ನು ಇವನು ಹಾರಿಸ್ತಾನೆ ಅನ್ನೋ ನಂಬಿಕೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇತ್ತು. ನನಗೆ ಗೊತ್ತಿಲ್ಲದವನು ಇನ್ನೊಬ್ಬನಿದ್ದಾನೆ, ಅವನ ಆ ಆಟಗಾರನ ಹಾಗೆ ನಾವು ಹೋಗ್ತಾ ಹೋಗಬೇಕಾಗತ್ತೆ. ನಾನಲ್ಲ, ನನ್ನದಲ್ಲ ಅದು ಬದುಕು. ದೀಪಗಳನ್ನೆಲ್ಲ ಹಾಕಿ ಸಿನಿಮಾನ ತೆಗಿತೀವಿ, ದೀಪನ್ನೆಲ್ಲ ಆರಿಸಿ ಸಿನಿಮಾನ ತೋರಿಸ್ತೀವಿ. ಇನ್ನೊಂದು ಹೇಳಬೇಕು ಅಂದರೆ, ಎಲ್ಲವೂ ದೀಪ ಹಾಕಿಬಿಟ್ರೆ ಪರದೆ ಮೇಲೆ ಏನೂ ಇಲ್ಲ, ಏನೂ ಕಾಣಲ್ಲ ನಿನಗೆ, ಯಾವುದೂ ಸತ್ಯವಲ್ಲ, ಎಲ್ಲವೂ ಅಸತ್ಯದ ಮಯ. ಅದನ್ನು ಜನಗಳಿಗೆ ನಂಬಿಸ್ತೀವಿ ನಾವು, ಇದು ಸತ್ಯ, ಇದು ನಿಮ್ಮೆದುರಿಗೆ ನಡೀತಾ ಇರೋ ಕಥೆ, ನೀವೇ ಅದರಲ್ಲಿ ಇದ್ದೀರಾ ಅನ್ನತಕ್ಕಂಥ ನಂಬಿಸ್ತೀವಿ. ಅದೇ ಚಿತ್ರರಂಗ ಅಷ್ಟೆ.
1: ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರ ಚಿಂತನೆಯನ್ನು ಇಂದಿನ ರತ್ನ ಭಂಡಾರದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿಗೆ ಆಗಮಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಭಾರತ 26 ಹೆಚ್ಚು ದೇಶಗಳೊಂದಿಗೆ 78 ವಲಸೆ ಮತ್ತು ಚಲನಶೀಲತೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ತಿಳಿಸಿದ್ದಾರೆ. ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳಸಾಗಣೆ ಎದುರಿಸಲು ರಾಷ್ಟದ ಸಾಮೂಹಿಕ ಜವಾಬ್ದಾರಿ ಅತ್ಯಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಧೀನದ ರಾಜ್ಯದ ವಿವಿಧ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಓದುತ್ತಿರುವ ಸುಮಾರು 60,000 ವಿದ್ಯಾರ್ಥಿಗಳು ಇಂದು ಸಂಜೆ 5:30 ಆರನೇ ಸೆಮಿಸ್ಟರ್ ಪರೀಕ್ಷೆ ಬರೆದ 5 ನಿಮಿಷದಲ್ಲೇ ವಿಟಿಯು ಫಲಿತಾಂಶ ಪ್ರಕಟಿಸಿದೆ. ಆಧುನಿಕ ತಂತ್ರಜ್ಞಾನದ ಸಮರ್ಪಕ ಬಳಕೆಯಿಂದ ಕ್ಷಿಪ್ರವಾಗಿ ಫಲಿತಾಂಶ ನೀಡಲು ಸಾಧ್ಯವಾಗಿದೆ ಎಂದು ವಿಟಿಯು ತಿಳಿಸಿದೆ. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಆಡಳಿತ, ನಗರ ಯೋಜನೆ ಮತ್ತು ಅಭಿವೃದ್ಧಿ ಪರಿಕಲ್ಪನೆಯ ಫಲವಾಗಿಯೇ ಇಂದು ಬೆಂಗಳೂರು ವಿಶ್ವಮಟ್ಟದ ನಗರವಾಗಿ ಗುರುತಿಸಿಕೊಂಡಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಯ ನಿಯಂತ್ರಣಕ್ಕಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.67 ರೂಪಾಯಿಗಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೋ ಮತ್ತು ಪರಾಗ್ವೆ ತಂಡಗಳು 16 ಸುತ್ತಿಗೆ ಮುನ್ನಡೆ ಪಡೆದಿವೆ. ಮೆಕ್ಸಿಕೋದ ಗ್ವಾಡಲೂಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೋ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಮಣಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 8 ಗಂಟೆಗೆ ಕೇಳಲಿದ್ದೀರಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಪ್ರೇಮ್ ಕಹಾನಿ ಚಿತ್ರದ ಗೀತೆ ಕೇಳಿದಿರಿ. ಇಳಯರಾಜ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಕವಿರಾಜ್. ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆಯಲ್ಲಿ ನಾವಿದ್ದೀವಿ. ಸಮೀಕ್ಷೆಯ ವಿಷಯ ತುಂಬ ಸುಲಭ, ಆದರೆ ಆಯ್ಕೆ ಕಷ್ಟ. ನಾವು ಇತ್ತೀಚೆಗೆ ಎಲ್ಲಾದರೂ ಹೋಗಿ ಬರೋದರ ಬಗ್ಗೆ, ಅದರಲ್ಲೂ ಅನೇಕರು ಪ್ರವಾಸಗಳನ್ನು ಯೋಜಿಸ್ತಾನೆ ಇರ್ತಾರೆ. ಕೆಲವರು ವರ್ಷಕ್ಕೆ ಒಂದು ಸಾರಿ ಹೋಗಬಹುದು, ಕೆಲವರು ಎರಡು ಮೂರು ಸಲ ಹೋಗಬಹುದು, ಹತ್ತತ್ರ ಪ್ರವಾಸ ಮಾಡಿ ಬರಬಹುದು, ಅಥವಾ ತುಂಬ ದೂರ ದೂರಿಗೆ ನಾವು ಹೋಗಬಹುದು. ವಿಮಾನದಲ್ಲಿ ಹೋಗಬಹುದು, ರೈಲಲ್ಲಿ ಹೋಗಬಹುದು, ರಸ್ತೆಯಲ್ಲಿ ಹೋಗಬಹುದು, ಹಲವಾರು ಅವಕಾಶಗಳು ಹೌದು. ಆದರೆ ಹೇಗೆ ಹೋಗ್ತೀವಿ, ಯಾವ ರೀತಿ ಪ್ರವಾಸಕ್ಕೆ ಜಾಗ ಆಯ್ಕೆ ಮಾಡಿಕೊಳ್ಳೋದಿರಬಹುದು, ಹೇಗೆ ಹೋಗಬೇಕು ಅನ್ನೋದಿರಬಹುದು, ಹಣಕಾಸು ವೆಚ್ಚ ವ್ಯವಹಾರ ಇದು ಒಂದು ಭಾಗ. ಈ ಎಲ್ಲವನ್ನ ಪರಿಗಣಿಸಿದಾಗ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂತಂದಾಗ ಅಷ್ಟು ಹಣವನ್ನು ನಾವು x4x5 ಹೊಂದಿಸಬೇಕಾಗತ್ತೆ. ಮತ್ತು ಕೆಲವು ಸಲ ಹಣದ ಪ್ರಶ್ನೆ ಇಲ್ಲಪ್ಪ, ನಾವು ಆರ್ಥಿಕವಾಗಿ ಸಬಲರಿದ್ದೀವಿ, ಇಷ್ಟು ಖರ್ಚು ಮಾಡಬಲ್ಲೆವು ಅಂತ ಅಂದುಕೊಂಡಾಗಲೂ ಇವರು ಹೇಳಿದ ಜಾಗ ಅವರಿಗೆ ಬೇಡ, ಅವರು ಹೇಳಿದ ಜಾಗ ಇವರಿಗೆ ಬೇಡ, ಎಲ್ಲರೂ ಹೋಗಬೇಕು ಅಂದರೆ ಅಲ್ಲಿ ಒಂದು ದೊಡ್ಡ ಚರ್ಚೆ ವಾಗ್ವಾದವೇ ನಡೆಯೋದನ್ನು ನಾವು ನೋಡಬಹುದು. ಬೇಡ ಬಿಡಿ, ನನಗಿಷ್ಟ ಬಂದಿದ್ದ ಜಾಗಕ್ಕೆ ನಾನು ಹೋಗ್ತೀನಿ, ನಿಮಗಿಷ್ಟ ಬಂದ ಜಾಗಕ್ಕೆ ನೀವು ಹೋಗಬಹುದು ಅನ್ನುವಂಥ ಮಾತುಗಳು, ಅಥವಾ ಹೀಗೆ ವೈಯಕ್ತಿಕ ಇಷ್ಟಾನಿಷ್ಟಗಳು, ಈ ಎಲ್ಲ ಕಾರಣಗಳಿಗೆ ಕೆಲವರು ನನಗೆ ನಾನೊಬ್ಬನೇ ಪ್ರವಾಸ ಹೋಗೋದು ಅಥವಾ ನಾನೊಬ್ಬಳೇ ಪ್ರವಾಸ ಹೋಗೋದು ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಅನೇಕರು ಸೋಲೋ ಟ್ರಾವೆಲ್ಗಳನ್ನು ಮಾಡೋದನ್ನು ನಾವೀಗ ಕಾಣ್ತೀವಿ. ಮನೆಯಲ್ಲಿ ಮಕ್ಕಳನ್ನು ನೋಡ್ಕೋಬೇಕಾಗಿರುತ್ತೆ, ಹಾಗಾಗಿ ಅಪ್ಪ ಹೋಗಬಹುದು ಇಲ್ಲ ಅಮ್ಮ ಹೋಗಬಹುದು. ಹೀಗೆ ನಾವು ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ನಿಂದ ಅಂದರೆ ಪ್ರವಾಸದಿಂದ ನಮಗೆ ಸಿಗುವ ಈ ಸುಖ ಏನಿದೆ, ಆ ಸೌಕರ್ಯ ಏನಿದೆ, ಆ ಸಂತೋಷ ಏನಿದೆ, ಇದನ್ನು ನಾವು ಮಿಸ್ ಮಾಡಬಾರದು ಯಾವುದೋ ಬೇರೆ ಬೇರೆ ಕಾರಣಗಳಿಗೆ. ಹಾಗಾಗಿ ಒಬ್ಬರೇ ಪ್ರವಾಸ ಹೋದರೂ ಪರವಾಗಿಲ್ಲ, ಆ ಆನಂದವನ್ನು ಸವಿಯಬೇಕು ಅನ್ನೋದು ಕೆಲವರ ಇಚ್ಛೆ. ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲ ನಮಗೆ ಹಾಗೆ ಒಬ್ಬರೇ ಪ್ರಯಾಣ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ, ಹಂಚಿಕೊಳ್ಳದೇ ಇದ್ದರೆ ಅದೆಂತಹ ಪ್ರಯಾಣ, ನಾವು ಏನೇ ಅನುಭವಿಸಿದರೂ ನಮ್ಮ ಜೊತೆಗೆ ಯಾರಾದರೂ ಇದ್ದರೆ, ಮಾತಾಡೋಕ್ಕೆ ಯಾರಾದರೂ ಇದ್ದರೆ, ಒಂದು ತಿಂಡಿ ತಿಂದರೆ ಅದನ್ನು ಸವಿಯೋದಕ್ಕೆ ಯಾರಾದರೂ ನಮ್ಮೊಟ್ಟಿಗಿದ್ದರೆ ಅದು ಒಂದು ಬೇರೆಯೇ ಸಂತೋಷವನ್ನು ಕೊಡುವಂಥದ್ದು. ಪ್ರವಾಸ ಹೋಗದೇ ಇದ್ದರೂ ಪರವಾಗಿಲ್ಲ, ಆದರೆ ಒಬ್ಬರೇ ಪ್ರವಾಸ ಮಾಡೋದು ಹಿತಕರ ಅಲ್ಲ ಅನ್ನೋದು ಮತ್ತು ಕೆಲವರ ಅಭಿಪ್ರಾಯ. ಹೀಗೆ ಲೋಕದಲ್ಲಿ ಎಲ್ಲ ರೀತಿಯ ಜನಗಳನ್ನು ನಾವು ಕಾಣ್ತಾ ಇರ್ತೀವಿ. ಬೇರೆ ಬೇರೆ ಬೇರೆ ಬೇರೆ ಅಭಿರುಚಿಯ ಜನಗಳು ನಮ್ಮ ಜೊತೆನೆ ಇದ್ದಾರೆ. ನಮ್ಮ ಶ್ರೋತೃಗಳು ಏನಂತಾರೆ, ಹೇಗಿದ್ದಾರೆ ಅನ್ನೋದು ಯಾವಾಗಲೂ ನಮ್ಮ ಸಮೀಕ್ಷೆಯ ಉದ್ದೇಶ. ಹೌದು, ಇವತ್ತಿನ ಪ್ರಶ್ನೆ, ನೀವು ಒಂಟಿಯಾಗಿ ಪ್ರವಾಸ ಮಾಡ್ತಿರೋ ಅದು ಚೆಂದ ಅನಿಸುತ್ತೋ, ಅಥವಾ ಜಂಟಿ ಪ್ರವಾಸ ಚೆಂದ ಅನಿಸುತ್ತೋ, ಗುಂಪು ಪ್ರವಾಸಗಳು ಹೋದರೆ ಅದು ಒಂದು ಬೇರೆಯೇ ಸುಖ ಕೊಡುತ್ತೆ ಅಂತ ಅನಿಸುತ್ತೋ, ನಿಮ್ಮ ಆಯ್ಕೆ ಯಾವುದು ಹೇಳಿ. 7:50 ಸುಮಾರಿಗೆ ನೋಡೋಣ ಯಾರೆಲ್ಲ ಏನಂದರು, ನಿಮ್ಮ ಎಷ್ಟು ಓಟುಗಳು ಯಾವುದಕ್ಕೆ ಬಿದ್ದವು ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ ಕೇಳಿದಿರಿ, ಶಾನ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ.

0: ವಿಷ್ಣು ಚಿತ್ರದ ಗೀತೆ ಕೇಳಿದಿರಿ. ಚಲ್ಲು ಚಲ್ಲು ಸೋನಿಯಾ, ಅಭಿಜಿತ್, ಪ್ರಿಯಾ ಯಾದವ್ ಅವರ ಧ್ವನಿಗಳಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಇದು. ಸಂಗೀತ ನೀಡಿದವರು ಕೃಪಾಕರ್. ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಸಮೀಕ್ಷೆಯ ವಿಷಯ ಇವತ್ತು, ಒಂಟಿಯಾಗಿ ಪ್ರವಾಸ ಮಾಡ್ತಿರೋ, ಜಂಟಿಯಾಗಿ ಪ್ರವಾಸ ಮಾಡ್ತಿರೋ, ಗುಂಪು ಪ್ರವಾಸ ಮಾಡ್ತೀರೋ, ಯಾವುದು ಇಷ್ಟ, ಯಾವುದು ಹಿತಕರ ನೋಡೋಣ. ಯಾರು ಏನಂತಾರೆ ಅಂತ 7:50 ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈಗ ಸಮಯ 7:22. ಕೇಳೋಣ ಕಗ್ಗದ ಸಿರಿ ಕಾರ್ಯಕ್ರಮ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಒಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ.

ಇದು ಸುದ್ದಿ ಜಗತ್ತು, ಪ್ರಚಾರದ ಯುಗ. ಮನುಷ್ಯ ತನ್ನ ಏನ್ ಮಾಡಿದ್ರೂ ಸುದ್ದಿ ಆಗ್ಬೇಕು, ಪ್ರಚಾರ ಸಿಗ್ಬೇಕು ಅಂತ ಹಂಬಲಿಸ್ತಾನೆ. ಕೆಲವರಂತೂ ಸದಾ ಸುದ್ದಿಯಲ್ಲಿರಬೇಕು ಅಂತಾನೆ ಬಯಸ್ತಾರೆ. ತಾವು ಮಾಡೋ ಪ್ರತಿಯೊಂದು ಕೆಲಸನೂ ಎಲ್ಲರ ಕಣ್ಣಿಗೆ ಬೀಳ್ಬೇಕು, ಮೆಚ್ಚುಗೆ ಪಡೀಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಹೀಗೆ ಪ್ರಚಾರಕ್ಕಾಗಿ ಮಾಡೋ ಕೆಲಸ ಇರುತ್ತಲ್ಲ, ಅದ್ರ ಹಿಂದೆ ಒಂದು ಸ್ವಾರ್ಥ ಇರುತ್ತೆ, ಅಹಂಕಾರ ಇರುತ್ತೆ, ಪ್ರತಿಷ್ಠೆ ಇರುತ್ತೆ, ಶುದ್ಧವಾದ ಮನಸ್ಸು ಇರೋದಿಲ್ಲ. ಮಾಸ್ತಿ ಹೇಳ್ತಾ ಇದ್ರು, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ. ಅದರ ಅರ್ಥ ಇಷ್ಟೇ, ನಮ್ಮ ಸಂತೋಷಕ್ಕೆ ನಾವು ಕೆಲಸ ಮಾಡಬೇಕೇ ಹೊರತು ಯಾರನ್ನೂ ಮೆಚ್ಚಿಸೋಕ್ಕಲ್ಲ, ಪ್ರಚಾರಕ್ಕಲ್ಲ. ಡಿ ವಿ ಜಿ ಈ ಪದ್ಯದಲ್ಲಿ ಪ್ರಚಾರದ ಮೋಹಕ್ಕೆ ಬಿದ್ದ ಜನ ಇದ್ದಾರಲ್ಲ, ಅವರನ್ನು ತೀಕ್ಷ್ಣವಾಗಿ ವಿಡಂಬಿಸ್ತಾ ಇದ್ದಾರೆ. ಹಾಗೆ ವಿಡಂಬಿಸುವಾಗ ಪ್ರಕೃತಿಯ ಸಹಜವಾದ ಕ್ರಿಯೆಯನ್ನು, ಚಟುವಟಿಕೆಯನ್ನು ಅವರು ರೂಪಕವಾಗಿ ಬಳಸ್ಕೊಳ್ತಾರೆ. ಭೂಮಿಯಿಂದ ಬೀಜ ಮೊಳಕೆ ಒಡೆಯುತ್ತೆ, ಅದೇನು ಮೊಳಕೆ ಒಡೆಯುವಾಗ ಭಾಜಭಜಂತ್ರಿ ಇರುತ್ತಾ, ತಮಟೆ ಸದ್ದಿರುತ್ತಾ, ಹಣ್ಣು ಮಾಗುವಾಗ ತುತ್ತೂರಿ ಊದ್ಕೊಂಡು ಮಾಗತ್ತಾ, ಸೂರ್ಯ ಪ್ರತಿನಿತ್ಯ ಬೆಳಗ್ಗೆ ಮೂಡಿ ಸಂಜೆ ಮುಳುಗ್ತಾನಲ್ಲ, ಸದ್ದುಗದ್ದಲ ಮಾಡಿಕೊಂಡು ಜಗತ್ತಿಗೆ ಬೆಳಕು ನೀಡ್ತಾನ? ಇಲ್ಲ, ಇವೆಲ್ಲ ಸಹಜವಾದ ಕ್ರಿಯೆಗಳು, ತಂಪಾಡುತ್ತವೆ, ನಡೆಯುವಂಥವು. ನಮ್ಮ ಕೆಲಸನೂ ಹೀಗೆ ಸಹಜವಾಗಿರಬೇಕು. ನಾವೇನೇ ಮಾಡಿದ್ರೂ ಶ್ರದ್ಧೆಯಿಂದ ಮಾಡಬೇಕು, ನಮ್ಮ ಪಾಡಿಗೆ ನಾವು ಮಾಡ್ತಾ ಹೋಗಬೇಕು. ಆಗ ಒಂದು ಧನ್ಯತಾಭಾವ ಇರುತ್ತೆ, ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗಿಲ್ಲದೆ ಜಾಹೀರಾತಿಗೋ ಪ್ರಚಾರಕ್ಕೋ ನಾವು ಕೆಲಸ ಮಾಡಿದರೆ ಅದು ಬೂಟಾಟಿಕೆ ಆಗತ್ತೆಯೇ ಹೊರತು ಸಹಜವಾದ ಕ್ರಿಯೆ ಆಗಿರೋದಿಲ್ಲ.

ಅಂತೆ ಬಿಡುಗೊಳದೆ ಧರ್ಮವಚರಿಸು, ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು. ಖದ್ಯೋತನಂತೆ ಬಿಡುಗೊಳದೆ ಧರ್ಮವಚರಿಸು, ವಿದ್ಯುಲ್ಲತೆಯ ತೆರೆದಿ ತೇಜಗಳ ಸೂಸು. ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಗೆದ್ದುದೇನೆಂದು ಕೇಳದೆ ನಿನ್ನ ಕೈಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ.

ನಮ್ಮ ಕೆಲಸನ ನಾವು ನಿರ್ವಂಚನೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ಪರಿಣಾಮದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಅದು ಅನಗತ್ಯ. ಅದು ಹೇಗೆ ಸೂರ್ಯ ದಿನನಿತ್ಯ ಬಿಡುವಿಲ್ಲದ ಹಾಗೆ ತನ್ನ ಕರ್ತವ್ಯದಲ್ಲಿ ತೊಡಗಿರ್ತಾನೋ, ಹಾಗೆಯೇ ನಾವು ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಲೋಪ ಇಲ್ದಾಗ ಮಾಡಬೇಕು. ವಿದ್ಯುಲ್ಲತೆಯ ಹಾಗೆ, ಮಿಂಚಿನ ಬಳ್ಳಿ ಇದೆಯಲ್ಲ ಹಾಗೆ, ತೇಜಸ್ಸನ್ನು ಕಾಂತಿಯನ್ನು ನಮ್ಮ ವ್ಯಕ್ತಿತ್ವ ಸದಾ ಬೀರ್ತಿರಬೇಕು. ಎಲ್ಲೂ ನಮ್ಮ ವ್ಯಕ್ತಿತ್ವ ಕಾಂತಿಹೀನ ಆಗಬಾರ್ದು, ಕುಗ್ಗಬಾರ್ದು, ಮಸುಕಾಗಬಾರ್ದು. ನಾವು ಸೋಲು ಗೆಲುವು ಇದರ ಲೆಕ್ಕಾಚಾರ ಹಾಕದೆ, ನಮ್ಮ ಕೈ ಮೀರಿದ ಸಂಗತಿಗಳಿಗೆ ತಲೆಬಿಸಿ ಮಾಡಿಕೊಳ್ಳದೆ ಶಿರಬಾಗಿ ಒಪ್ಪಿಕೊಳ್ಳೋ ಸೌಜನ್ಯ ಇರಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಗ್ರೇಸ್ಫುಲಿ ಅಕ್ಸೆಪ್ಟ್ ಅಂತ. ಹಾಗೆ ನಾವು ವಾಸ್ತವವನ್ನು ಗೌರವದಿಂದ ಸ್ವೀಕರಿಸಬೇಕು. ಡಿ ವಿ ಜಿ ಈ ಪದ್ಯದಲ್ಲಿ ಹೇಳ್ತಾರಲ್ಲ, ಈ ನಿಲುವು, ವಾಸ್ತವವನ್ನು ಒಪ್ಪಿ ಗೌರವಿಸಬೇಕು ಅನ್ನುವ ನಿಲುವು, ಇದು ಬದುಕನ್ನು ಇತ್ಯಾತ್ಮಕವಾಗಿ ಪಾಸಿಟಿವಾಗಿ ಸ್ವೀಕರಿಸುವ ಅತ್ಯಂತ ಆರೋಗ್ಯಕರವಾದ ಮನೋಭಾವ. ನಾವು ಯಾವುದನ್ನೂ ಎದೆಗುಂದದ ಹಾಗೆ, ಅಹಂಕಾರವನ್ನು ತಾಳದೆ, ಕುಗ್ಗದೆ, ಬಂದದ್ದನ್ನು ಗೌರವದಿಂದ ಸ್ವೀಕರಿಸೋದಿರುತ್ತಲ್ಲ, ಅದು ಬಾಳನ್ನು ಹಸನು ಮಾಡಿಕೊಳ್ಳುವ ಕ್ರಮ. ನಮ್ಮ ಬಾಳು ಚಂದ ಇರಬೇಕು ಅನ್ನೋ ಹಾಗಿದ್ದರೆ, ಹೀಗೆ ನಾವು ನಮ್ಮ ಕೆಲಸವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಸೂರ್ಯನ ಹಾಗೆ, ಮಿಂಚಿನ ಹಾಗೆ,

0: ನಾಮವನ್ನ ಯೋಚಿಸದೆ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರಬೇಕು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ವಿಷ್ಣು ಚಿತ್ರದ ಗೀತೆಯನ್ನ ಈ ಗೀತೆಗೆ ಮುನ್ನ ನೀವು ಕೇಳಿದ್ದು. ಈ ಗೀತೆ ವಿಷ್ಣುವರ್ಧನ ಚಿತ್ರದ್ದು. ವಿ ಹರಿಕೃಷ್ಣ ಅವರು ಸಂಗೀತ ನೀಡಿ ಹಾಡಿದ ಗೀತೆ ಇದು. ಕವಿರಾಜ್ ಅವರ ರಚನೆ. ಈಗ ವಾರ್ತಾ ಪ್ರಸಾರ.
1: ಮುಖ್ಯಾಂಶಗಳು: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014ರಲ್ಲಿ ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು. ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26 ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಣೆ ಎದುರಿಸಲು ರಾಷ್ಟ್ರದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986ರ ಡಿಸೆಂಬರ್ನಲ್ಲಿ ಆರ್ಮಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ದಶಕಗಳ ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ.

0: ಎಫ್ಸಿಆರ್ಎ ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. ಒಸಿಐ ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು ಒಸಿಐ ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು ಎಫ್ಸಿಆರ್ಎ 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, ಎಫ್ಎಟಿಎಫ್ನ ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೊ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೊ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ಧ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟಾ ತಂಡ ನಾರ್ವೆ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ

ಸಾಹಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಸಂಜೆ ಸಂಜೆ ಮುಸ್ಸಂಜೆ ಈ ಗೀತೆ ಪ್ರಸಾರ ಆಯಿತು. ಶ್ರೀಮತಿ ಚಿತ್ರದ ಗೀತೆ ಇದು. ಚೈತ್ರ ಹಾಗೂ ಜೋಯಲ್ ಹಾಡಿದ್ದು, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಇನ್ನು ಇವತ್ತಿನ ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಅಂತಾರೆ ನಮ್ಮ ಕೆಲವು ಶ್ರೋತೃಗಳು. ಒಂಟಿ ಪ್ರಯಾಣ, ಜಂಟಿ ಪ್ರಯಾಣ, ಹಾಗೆ ಗುಂಪು ಪ್ರಯಾಣ, ಇದರಲ್ಲಿ ಯಾವುದು ನಿಮಗೆ ಇಷ್ಟ ಅಂತ ಕೇಳಿದ್ದು. ಯಾಕೆಂದರೆ ಇತ್ತೀಚೆಗೆ ಈ ಪ್ರಯಾಣಗಳು ಸಾಕಷ್ಟು ರೀತಿಯಲ್ಲಿ ನಡೆಯೋದನ್ನು ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಗಳಿಂದ ಜನ ಪ್ರವಾಸ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ವಿದೇಶ ಪ್ರವಾಸಗಳ ಪ್ಯಾಕೇಜ್ಗಳು ಕೂಡ ನಮಗೆ ಲಭ್ಯ ಇದೆ, ಬಹಳ ಎಟುಕಬಹುದಾದ ದರಗಳಲ್ಲಿ. ಹತ್ತಿರ ಒಂದು 20, 30, 100, 150 ಕಿಲೋಮೀಟರ್ ದೂರ ಹೋಗಿ ಹಾಗೆಯೇ ಒಂದು ದಿನ ಸುತ್ತಾಡಿಕೊಂಡು ಬರುವಂಥದ್ದು ಅನ್ನುವಂತಹ ಪುಟ್ಟ ಪುಟ್ಟ ಪಿಕ್ನಿಕ್ ಅಥವಾ ಪ್ರವಾಸಗಳು, ಜೊತೆಗೆ ದೊಡ್ಡ ದೊಡ್ಡ 20-25 ದಿನಗಳ ಕಾಲ ಒಂದಷ್ಟು ಜಾಗಗಳನ್ನು ನೋಡಿಕೊಂಡು ಬರುವಂಥದ್ದು, ಆಧ್ಯಾತ್ಮಿಕ ಪ್ರವಾಸಗಳು, ಹಾಗೆ ಪ್ರಾಕೃತಿಕ ಪ್ರವಾಸಗಳು, ಸಾಮಾಜಿಕ ಪ್ರವಾಸಗಳು, ಈ ರೀತಿ ಎಷ್ಟೊಂದು ಪ್ರವಾಸಗಳನ್ನು ನಾವು ನೋಡ್ತೀವಿ. ಇದೆಲ್ಲದರ ಮಧ್ಯೆ ಈಗ ಒಂದು ನಾವು ಕಾಣುವಂಥದ್ದು ಸೋಲೋ ಪ್ರವಾಸ. ಅನೇಕ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಬಹುದು ಸೋಲೋ ಪ್ರವಾಸಕ್ಕೆ ಈಗ ಅತ್ಯಂತ ಬೇಡಿಕೆ, ಮತ್ತು ಅದೊಂದು ರೀತಿ ಖಯಾಲಿ ಅಥವಾ ಅದೊಂದು ರೀತಿ ಪ್ರೀತಿ, ಹಾಗೆ ಅದು ಆಕರ್ಷಣೆ. ಯಾಕೆ ಹೀಗೆ ಅಂದರೆ ಕೆಲವರು ಹೇಳ್ತಾರೆ ನಮಗೆ ಒಟ್ಟಿಗೆ ಹೋಗೋದಕ್ಕೆ ಆಗಲ್ಲ, ಅಥವಾ ಎಲ್ಲರಿಗೂ ಒಟ್ಟಿಗೆ ರಜೆ ಸಿಗೋದಿಲ್ಲ, ಅಥವಾ ನಮಗೆ ಒಂದೇ ಅಭಿರುಚಿ ಇರೋದಿಲ್ಲ, ಹೀಗೆಲ್ಲ. ಹಾಗಾಗಿ ಅನೇಕ ರೀತಿಯ ಪ್ರವಾಸಗಳನ್ನು ನಾವು ನೋಡಬಹುದು. ಸೋಲೋ ಪ್ರವಾಸ ಹೇಗಿರುತ್ತೆ, ಒಬ್ಬರೇ ಹೋಗೋದು ಇಷ್ಟನಾ ಅಥವಾ ಜಂಟಿಯಾಗಿ ಹೋಗೋದು ಇಷ್ಟನಾ? ಯಾವಾಗಲಾದರೂ ನಾವೊಬ್ಬರೇ ಹೋಗ್ಬಿಡ್ಬೇಕಪ್ಪ, ಎಲ್ಲಿಗಾದರೂ ಈ ಎಲ್ಲರ ಜೊತೆಗೆ ಇರೋದು ಬೇಡ, ನಾನೊಬ್ಬನೇ ಇರಬೇಕು ಅಂತ ಅನ್ನಿಸಿದುಂಟ ಅನ್ನೋ ಪ್ರಶ್ನೆಗಳನ್ನು ಇವತ್ತಿನ ನಮ್ಮ ಸಮೀಕ್ಷೆಯಲ್ಲಿ ಕೇಳಿದ್ದು. ಸುಮಾರು ಜನ ಸಂದೇಶಗಳನ್ನು ಕೊಟ್ಟಿದ್ದೀರಿ, ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಹಾಗೆ ನೋಡೋದಾದರೆ, ನಮ್ಮ ಸಾವಿತ್ರಿ ಉಮೇಶ್ ಅವರು ಮೊದಲು ಉತ್ತರವನ್ನು ಕೊಟ್ಟರು. ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಯಾವತ್ತಿಗೂ ಸ್ನೇಹಿತರು, ಬಂಧುಗಳು, ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಮಾಡಿದರೆ ಸಿಗುವ ಆನಂದನೇ ಬೇರೆ, ನನಗೆ ಗುಂಪು ಪ್ರವಾಸ ಹೋಗೋದೇ ಇಷ್ಟ ಅಂತ ಹೇಳಿದಿರಿ. ಭಾಗ್ಯ ಸುರೇಂದ್ರ ಹೂವಿನಹೊಳೆಯಿಂದ, ಗುಂಪು ಪ್ರವಾಸ ಇಷ್ಟ ಅಂತ ಹೇಳಿದಿರಿ. ಚಂದನ ಚಿತ್ರದುರ್ಗದಿಂದ, ಜಂಟಿ ಪ್ರವಾಸ ಅಂದರೆ ಒಂದು ಇಬ್ಬರು ಹೋದರೆ ಚೆನ್ನಾಗಿರುತ್ತೆ, ಒಬ್ಬರೇ ಹೋಗೋಕ್ಕೆ ಇಷ್ಟ ಇಲ್ಲ ಅನ್ನೋದು ಇವರ ಅಭಿಪ್ರಾಯ. ಮಂಡಿಕಲ್ ಕೃಪಾ ಅವರು ಹೇಳ್ತಾರೆ, ಗಾನ ಭಜನದಲ್ಲಿ ಎಂಥ ಒಳ್ಳೆ ವಿಷಯವನ್ನು ಸಮೀಕ್ಷೆಗೆ ತಗೊಂಡಿದ್ದೀರಿ ಅಂತ. ನನಗೆ ಜಂಟಿ ಅಥವಾ ಗುಂಪಾಗಿ ಪ್ರವಾಸ ಮಾಡೋದೇ ರುಚಿ, ಒಬ್ಬರೇ ಹೋದರೆ ಅದರಲ್ಲಿ ಎಂಥ ಸಂತೋಷ ಅಂತಾರೆ. ಹಾಗೆ ಹಲಸೂರಿನ ರಾಜೇಶ್ ಅವರು, ನಾನು ಯಾವತ್ತೂ ಒಬ್ಬನೇ ಹೋಗೇ ಇಲ್ಲ, ಯಾಕೆಂದರೆ ಗುಂಪಾಗಿ ಹೋಗಬೇಕು, ಆಗ ನಮಗೆ ಒಂದು ರಕ್ಷಣೆ ಇರುತ್ತೆ, ಒಂಟಿತನ ಕಾಡೋದಿಲ್ಲ ಅನ್ನೋದು ಇವರ ಅನಿಸಿಕೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ, ಒಂಟಿ ಪ್ರಯಾಣಕ್ಕಿಂತ ಜಂಟಿ ಪ್ರವಾಸನೇ ಚಂದ, ಪರಸ್ಪರ ವಿನಿಮಯ, ಪರಸ್ಪರ ಸಂತಸದ ಘಳಿಗೆಗಳನ್ನು ಹಂಚಿಕೊಳ್ಳೋದಕ್ಕೆ ಜಂಟಿ ಪ್ರವಾಸ ಮುಖ್ಯ ಅಂತಾರೆ. ಇದೇ ಮಾತು ಶೈಲಿನಿ ಮುರಳೀಧರ್ ಅವರದು. ಹಂಚಿಕೊಂಡು ಮಾತಾಡ್ತಾ ದೂರದ ಪ್ರಯಾಣ ಹೋದರೆ ಗೊತ್ತೇ ಆಗಲ್ಲ ಅಂತ ನನ್ನ ಅನಿಸಿಕೆ. ಗುಂಪು ಪ್ರವಾಸಗಳೇ ಚಂದ, ಆ ಪ್ರವಾಸದ ಆಯಾಸ ಕೂಡ ಮರೆಸುತ್ತೆ ಗುಂಪು ಪ್ರವಾಸಗಳು ಅಂತಾರೆ. ಸಂಧ್ಯಾ ಮೋಹನ್ ಅವರು ಆರ್ಎಂ ನಗರದಿಂದ ಸಂದೇಶವನ್ನು ಕಳಿಸಿ, ನಾನು ಎಲ್ಲೂ ಒಬ್ಬಳೇ ಹೋಗೋದಿಲ್ಲ, ನನಗೆ ಒಬ್ಬಳೇ ಹೋಗೋದಕ್ಕೆ ಇಷ್ಟ ಆಗಲ್ಲ, ಪರಿಚಿತ ಜಾಗಗಳಾದರೆ ಹೋಗಲೇಬೇಕಾದರೆ ಹಾಗೆ ಹೋಗಿ ಬರಬಹುದು, ಆದರೆ ಪ್ರವಾಸ ಅಂತ ಹೋಗೋದಾದರೆ ಗುಂಪು ಪ್ರವಾಸವೇ ಇಷ್ಟ ಅಂತಾರೆ. ನಾನು ಈಗ ನಿವೃತ್ತನಾಗಿದ್ದೀನಿ, ನನಗೆ ನನ್ನದೇ ಒಂದು ಸ್ವಲ್ಪ ಸ್ಪೇಸ್ ಬೇಕು, ನನ್ನ ಸಮಯ ಅಂತ ನನಗೆ ಬೇಕಾಗತ್ತೆ, ಹಾಗಾಗಿ ನನಗೆ ಒಬ್ಬನೇ ಹೋಗೋದಕ್ಕೆ ಇಷ್ಟ ಅಂತಾರೆ. ಹರಿಪ್ರಕಾಶ್ ಮಲ್ಲೇಶ್ವರದಿಂದ. ನಮ್ಮ ಶ್ರೋತೃ ಕಮಲ ಇವರು ಮೊದಲ ಬಾರಿಗೆ ಸಂದೇಶವನ್ನು ಕಳಿಸಿದ್ದಾರೆ. 5ನೇ ಅಡ್ಡರಸ್ತೆ 5ನೇ ಮುಖ್ಯರಸ್ತೆ ಮಹದೇವಪುರದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಾನು ಕೆಲವು ದೇವಸ್ಥಾನಗಳಿಗೆ ಮಾತ್ರ ಒಬ್ಬಳೇ ಹೋಗ್ತೀನಿ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬರ್ತೀನಿ, ಯಾಕೆಂದರೆ ಅದರಿಂದ ನನಗೆ ಶಾಂತಿ ಸಮಾಧಾನ

ಆಗುತ್ತೆ, ಪ್ರಸಾದ ಸ್ವೀಕಾರ ಆಗುತ್ತೆ, ನನಗೆ ಖುಷಿಯಾಗುತ್ತೆ. ಆದರೆ ಅದು ಆಧ್ಯಾತ್ಮಿಕ, ದೇವರು ಅಂತ ಹೋಗೋದು. ಪ್ರವಾಸ ಅಂತ ಹೋದರೆ ನಾನು ಒಬ್ಬಳೇ ಯಾವತ್ತೂ ಪ್ಲ್ಯಾನ್ ಮಾಡೋದಿಲ್ಲ ಅಂತಾರೆ. ಅಂದರೆ ಮನಸ್ಸಿಗೆ ಶಾಂತಿ ಬೇಕು, ದೇವರನ್ನು ಅರಸಿ ಹೋಗ್ತಾ ಇದ್ದೀನಿ ಅಂದಾಗ ಒಬ್ಬಳೇ ಹೋಗೋದು ಓಕೆ, ಪ್ರವಾಸ ಮತ್ತು ಖುಷಿಗಾಗಿ ಅನ್ನೋದಾದರೆ ನನಗೆ ಜೊತೆ ಇರಬೇಕು ಅನ್ನೋದು ಇವರ ಅಭಿಪ್ರಾಯ. ನಮ್ಮದು ಗುಂಪು ಆಯ್ಕೆ ಅಂತಾರೆ ಹರಿಹರ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ. ಏಕಾಂಗಿಯಾನವೇ ರುಚಿ ಅಂತಾರೆ ಹಾವೇರಿಯ ಶ್ರೀಕಾಂತ್ ಹಾವನೂರ್. ಹುಸೇನ್ ಶಿವಮೊಗ್ಗದಿಂದ. ಪ್ರವಾಸ ಅಂದರೆ ಸುಖವಾಗಿರಬೇಕು, ಒಟ್ಟಿಗೆ ಸೇರಿ ಪ್ರವಾಸ ಮಾಡಬೇಕು ಅಂತಾರೆ. 183 ಉತ್ತರವನ್ನು ಕೊಟ್ಟಿದ್ದೀರಿ. ಪುಷ್ಪಾ ಶಾನ್ ಭಾಗರ್ ಗದಗ್ನಿಂದ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ, ಗುಬ್ಬಿ ತಾಲೂಕು. ಮಾಧವನ್ ಚೆನ್ನೈನಿಂದ. ಸುಪಾರ NMK ಸಂದೇಶವನ್ನು ಕಳಿಸಿದ್ದೀರಿ, ಯಾವ ಊರು ಅಂತ ಹಾಕಲಿಲ್ಲ ನೀವು. ಗುಂಪು ಪ್ರವಾಸ ಇಷ್ಟ ಅಂತ ಹೇಳಿದಿರಿ. ಇನ್ನು ಸುಮಾರು ಸಂದೇಶಗಳಿವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಹಾಗೆಯೇ ಲೆಕ್ಕ ಹಾಕಿ ಇಲ್ಲಿ ನೋಡೋದಾದರೆ 76 ಸಂದೇಶಗಳು ನಮಗೆ ಬಂದಿವೆ. ಕೆಲವರು ಹೆಸರನ್ನು ಹಾಕಿದಿರಿ, ಮತ್ತೆ ಕೆಲವರು ಹೆಸರನ್ನು ಹಾಕದೆ ಉತ್ತರವನ್ನು ಕೊಟ್ಟಿದ್ದೀರಿ. ಇನ್ನು ಕೆಲವರು ಹಾಗೂ ಹೀಗೂ, ಅಂದರೆ ಪ್ರವಾಸ ಸುಖವಾಗಿರಬೇಕು ಅಂದರೆ ನಮಗೆ ಪ್ರವಾಸ ಇಷ್ಟ, ಮತ್ತು ಹೀಗೆ ಸರಿಯಾಗಿ ನಿಖರವಾಗಿ ಉತ್ತರವನ್ನು ಕೊಟ್ಟಿಲ್ಲ ಕೆಲವರು. ನಿಮ್ಮೆಲ್ಲ ಎಷ್ಟು ಜನ ಕಳಿಸಿದ್ದೀರಿ ಅದನ್ನು ಭಾಗ ಮಾಡಿ ಅಥವಾ ಅದನ್ನು ವಿಭಾಗಿಸಿ ನೋಡಿದಾಗ ಒಂಟಿ ಪ್ರಯಾಣ ಇಷ್ಟ ಅಂತ ಹೇಳಿರುವವರು 20 ಮಂದಿ. ಒಂಟಿ ಪ್ರಯಾಣ ಇಷ್ಟ ಅಂತ ಹೇಳಿರುವವರು 20 ಮಂದಿ. ಜಂಟಿ ಪ್ರಯಾಣ ಅಥವಾ ಗುಂಪು ಪ್ರವಾಸ ನಮಗೆ ಇಷ್ಟ ಅಂತ ಹೇಳಿರುವವರು 51+1+1 ಅಂದರೆ 51, 52, 53 ಜನ ನೀವು ಹೇಳಿರೋದು ನಮಗೆ ಗುಂಪು ಪ್ರವಾಸಗಳು ಬೇಕು, ಹಾಗಿದ್ರೇ ಭದ್ರತೆ, ಅದೇ ಸುರಕ್ಷತೆ, ಅದೇ ಚಂದ, ಹಂಚಿಕೊಳ್ಳೋಕ್ಕೆ ವಿನಿಮಯ ಮಾಡೋಕ್ಕೆ ನಮಗೆ ಇಷ್ಟ, ಹಾಗಾಗಿ ನಮಗೆ ಗುಂಪು ಪ್ರವಾಸ ಬೇಕು ಅಂದವರು 53 ಮಂದಿ. ನಮಗೆ ನಮ್ಮದೇ ಸ್ಪೇಸ್ ಬೇಕು, ನಮ್ಮ ಅಭಿರುಚಿಗಳು ಬೇರೆ ಇರಬಹುದು, ಹಾಗಾಗಿ ನಮಗೆ ಒಬ್ಬರೇ ಹೋಗೋಕ್ಕೆ ಇಷ್ಟ ಅಂತ ಹೇಳಿರುವವರ ಸಂಖ್ಯೆ 20. ಇನ್ನು 3 ಜನ ಆಚೆ ಈಚೆ, ಹೀಗೂ ಅಲ್ಲ ಹಾಗೂ ಅಲ್ಲ ಅಥವಾ ಒಂದು ಸ್ವಲ್ಪ ವೇಗಾಗಿ ಅಂದರೆ ಉತ್ತರವನ್ನು ಕೊಟ್ಟಿರುವವರು 3 ಮಂದಿ. 76 ಮಂದಿ ನಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮ ಪ್ರತಿಕ್ರಿಯೆಗಳಿಗಾಗಿ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್ ವಿಭಾಗ ಗಾನ ಭಜನಾ ಸಮೀಕ್ಷೆ ಕೇಳಿದಿರಿ.

ರಾಮ ರಾಮ ರಘುರಾಮ ಚಿತ್ರದ ಗೀತೆ ಕೇಳಿದಿರಿ. ಉದಿತ್ ನಾರಾಯಣ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿತ್ತು. ಯೋಗರಾಜ್ ಭಟ್ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ವಿ ಹರಿಕೃಷ್ಣ. ಸಮಯ 8 ಗಂಟೆ, ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಅಂಗವಾಗಿ ಸಾರ್ವಜನಿಕರಲ್ಲಿ ಮತದಾನದ ಹಕ್ಕು, ಜವಾಬ್ದಾರಿ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಗದಗ ಜಿಲ್ಲಾಡಳಿತ ಭವನದಲ್ಲಿಂದು ವಿಶೇಷ ಚಿತ್ರಕಲಾ ಪ್ರದರ್ಶನ ಜರುಗಿತು. ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ನೀಡುವ ಕಾರ್ಯ ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಮಾಹಿತಿ ನೀಡಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭಗೊಳ್ಳಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

97.9 FM. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ. ನೀವು ನಮಗೆ ಕರೆ ಮಾಡಿ ಈಗ ಹಾಡನ್ನು ಕೇಳಬಹುದು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿಯ ಹೊತ್ತು ಮಂಗಳವಾರಗಳಂದು ಇರುವ ಏಕೈಕ ಕಾರ್ಯಕ್ರಮ ಇದು. ಅಂದರೆ ರಾತ್ರಿ ಫೋನಿನ ಕಾರ್ಯಕ್ರಮ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರ ಆಗೋದು ಈ ಸಮಯದಲ್ಲಿ ಮಾತ್ರ, ಮಂಗಳವಾರ ಮಾತ್ರ. ಉಳಿದಂತೆ ಪ್ರತಿದಿನ ಬೆಳಗ್ಗೆ 12:05 ಫೋನಿನ್ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226157 2226392 7 ಅಥವಾ 2237078 ಕರೆ ಮಾಡಿ ನಿಮ್ಮ ಗೀತೆಯನ್ನು ಆಲಿಸಿ.

0: ಖಾತರಿಯಾಗಿ ನಮಗೆ ಕರೆ ಮಾಡಿ, ನಿಮ್ಮ ಜೊತೆಗೆ ನಾವು ಮಾತಾಡ್ತೀವಿ, ನಿಮ್ಮ ಇಷ್ಟದ ಗೀತೆಯನ್ನು ಖಾತ್ರಿಯಾಗಿ ಪ್ರಸಾರ ಮಾಡ್ತೀವಿ. ಈಗ ನಮಗೆ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ.
0: ಹೇಳಿ, ಯಾರು?
1: ಮಂಡಿಕಲ್ ಕೃಪಾ ಅಂತ.
0: ಮಂಡಿಕಲ್ ಕೃಪಾ, ಎಷ್ಟೊಂದು

0: ಸಂದೇಶಗಳನ್ನ ಹಾಕ್ತೀರಿ, ಎಷ್ಟು ಪ್ರೀತಿ ನಿಮಗೆ ವಿವಿಧ ಭಾರತಿ ಅಂದ್ರೆ ಮಂಡಿಕಲ್ ಕೃಪಾ ಅವರೇ. ನೀವು ಬೆಂಗಳೂರು ಆಕಾಶವಾಣಿನೂ ಕೇಳಿ ಪತ್ರಗಳನ್ನ ಬರೀತಾ ಇದ್ರಿ ಅಲ್ವಾ?
1: ಅದೇಳ್ತಿರಲ್ಲ, ಅದ್ ಕೇಳೋದಂದ್ರೆ ಇಷ್ಟ ನಮ್ಗೆ, ಅದ್ ಬಿಟ್ಟಿರೋದಂದ್ರೆ ನಮ್ಗೆ ತುಂಬಾ ಕಷ್ಟ
0: ಆಗೋದು. ಊಟ ಮಾಡಿದ್ರ ಕೃಪಾ?
1: ಇಲ್ಲ ಇಲ್ಲ, ಮಾಡ್ಬೇಕು.
0: ಮತ್ತೆ ಯಾವ ಗೀತೆಗೆ ಇವತ್ತು ನೀವು ಕರೆ ಮಾಡಿದ್ರಿ?
1: ಕುಲವಧು ಚಿತ್ರದ್ದು ತಾಯೇ ಬಾರ ಮೊಗವತ್ತೋರ ಕನ್ನಡಿಗರ
0: ತಾಯೇ ಬಾರ ಮೊಗವತ್ತೋರ ಕನ್ನಡಿಗರ ಮಾತೆಯೇ, ಎಂಥ ಒಳ್ಳೆ ಹಾಡಲ್ಲ ಅದು. ಮತ್ತೆ ಕವನ ಅದು ಅಂದ್ರೆ ನಮ್ಮ ಏನು ರಚನಾಕಾರರು ಗೋವಿಂದ ಪೈ ಅವರ ಒಂದು ಅಮೋಘವಾದ ರಚನೆ ಅದು ಅಲ್ವಾ? ಅದಕ್ಕೆ ಜಿ ಕೆ ವೆಂಕಟೇಶ್ ಅವರು ಬಹಳ ಒಳ್ಳೆಯ ರಾಗ ಸಂಯೋಜನೆ ಮಾಡಿದ್ದಾರೆ. ಆ ಗೀತೆನೆ ಎಷ್ಟು ಸಲ ಕೇಳಿದ್ರು ಮತ್ತೆ ಕೇಳಬೇಕು ಅನ್ಸುತ್ತೆ. ಇವತ್ತು ಈ ಗೀತೆ ನಿಮ್ಗೆ ಯಾಕೆ ಅಷ್ಟು ನೆನಪಾಗ್ತಾ ಇದೆ? ನಮ್ಮ ತಾಯಿ ಆಗ್ಲಿ ಕೃಪಾ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು.

0: ನಿಮ್ಮ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಹಲೋ ನಮಸ್ತೆ. ಹಲೋ ನಮಸ್ತೆ ಹೇಳಿ.
1: ಹಲೋ
0: ಹಲೋ ನಮಸ್ಕಾರ ಹೇಳಿ, ಯಾರು ಮಾತಾಡೋದು? ಹಲೋ ಹೇಳಿ, ಕೇಳಿಸ್ತಾ ಇದೆ.

0: ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮ ಆಯ್ಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226392727. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ತೆ ಹೇಳಿ.
1: ಹಲೋ
0: ಹಲೋ, ನಮಸ್ಕಾರ ಹೇಳಿ. ಯಾರು ಮಾತಾಡ್ತಿದ್ದೀರಿ, ಕೇಳಿಸ್ತಿದೆ?
1: ನಾನು ಅನಂತ್ ಕುಮಾರ್ ಅಂತ, ಕಡಬಯನ ಗುಬ್ಬಿ ತಾಲೂಕು.
0: ನಮಸ್ಕಾರ ಅನಂತ್ ಕುಮಾರ್ ಅವರೇ, ಎಷ್ಟು ಚಂದ ಸಂದೇಶಗಳನ್ನ ಕಳಿಸ್ತೀರಿ ನೀವು, ಖುಷಿ ಆಗುತ್ತೆ ನಿಮ್ಮ ಸಂದೇಶಗಳನ್ನ ನೋಡುವಾಗ.
1: ಹೌದು ಮೇಡಮ್, ಬೆಳಗ್ಗೆ ನಾದೋಪಾಸನೆ ಹಿಡಿದು ರಾತ್ರಿ ತನಕನೂ ನಾವು ಫುಲ್ಲಿಕ್ಕೆ ಯಾವಾಗಲೂ ರೇಡಿಯೋ ಕೇಳ್ತಲೇ ಇರ್ತೀವಿ. ನಮಗೆ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ. ನಮಗೆ
0: ಕರೆ ಮಾಡ್ತಿರ್ತೀರಾ ಆಗಾಗ?
1: ಬಹಳ ಕಡಿಮೆ ಮಾಡ್ತಿರ್ತೀನಿ. ಈ ಕಾರ್ಯಕ್ರಮಕ್ಕೆ ಮಾಡಿದ ಇದೇ ಫಸ್ಟ್ ಟೈಮ್.
0: ಓಹೋ, ಸರಿ ಸರಿ ಸರಿ. ಮಳೆ ಬಂತ ನಿಮ್ಮೂರಲ್ಲಿ?
1: ಏ ಇಲ್ಲ ಮೇಡಮ್, ಮಳೆ ಬರ್ತಾ ಇಲ್ಲ.
0: ಇನ್ನು ಶಕೆನ?
1: ಸಣ್ಣಕ್ಕೆ ಸೋನೆ ಬಂದು ಹೋಗ್ತಾ ಇದೆ ಅಷ್ಟೇ, ಜೋರು ಬಂದ್ರೆ ಬರ್ತಾ ಇಲ್ಲ.
0: ಯಾವ ಹಾಡಿಗೆ ಕರೆ ಮಾಡಿದ್ರಿ ಅನಂತ್ ಕುಮಾರ್ ಅವ್ರು ಇವತ್ತು?
1: ಇವತ್ತು ಮಿಸ್ ಲೀಲಾವತಿ ಬಯಕೆ ಬಳ್ಳಿ ಚಿಗುರಿ ನಗುತ್ತಿದೆ ಅಂತ ಒಂದು ಹಾಡಿದೆ ಮೇಡಮ್, ಬಹಳ ಚೆನ್ನಾಗಿದೆ.
0: ಆ ಹಾಡಲ್ಲಿ ಯಾರು ಮಾಡಿದ್ದಾರೆ ಗೊತ್ತಾ ನಿಮಗೆ?
1: ಅರುಣ್ ಕುಮಾರ್ ನಾಯ್ಡು
0: ಅಲ್ವಾ? ಕರೆಕ್ಟ್ ಕರೆಕ್ಟ್.
1: ಹೌದು, ಅವ್ರದ್ದು ಅದೇ ಆ ಬೆಳಿಗ್ಗೆ ಅರ್ಹತೆ, ನಾವು ವಾಕಿಂಗ್ ಹೋದಾಗ ಅರ್ಹತೆ ಕೇಳಿದ್ವಿ, ಅದೇ ಇದರಲ್ಲಿ ಇವತ್ತು ನಾಪಕ ಬಂತು.
0: ಆಗ ಹರಿಕತೆ ಜೊತೆಗೆ ಚಿತ್ರಗಳಲ್ಲಿ ಅವರ ಒಂದು ಇದು, ನಮ್ಮ ಆಕಾಶವಾಣಿಯಲ್ಲೂ ಕೂಡ ಅವರು ಮಾಡಿರುವ ಅನೇಕ ಸಂದರ್ಶನಗಳು ಕೂಡ ಸಿಗತ್ತೆ. ಆಗ್ಲಿ, ನಿಮ್ಮ ಅಪರೂಪದ ಒಂದು ಒಳ್ಳೆ ಗೀತೆಯನ್ನ ಕೇಳಿದಿರಿ, ನಿಮಗಾಗಿ ಈ ಗೀತೆ ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು ಅನಂತ್ ಕುಮಾರ್.
1: ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನಮ್ಮ ಜೊತೆ ಈಗ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು? ನಿಮ್ಮ ಹೆಸರು?
1: ನಿರ್ವಾಣಪ್ಪ ಅಂತ ಮೇಡಮ್, ಬೆಂಗಳೂರಿಂದ.
0: ಹಾ, ನಿರ್ವಾಣಪ್ಪ ಬೆಂಗಳೂರಿಂದ. ಯಾವ ನಿಮ್ಮ ಊರು? ಬೆಂಗಳೂರೇನಾ ನಿರ್ವಾಣಪ್ಪ ಅವರೇ?
1: ಇಲ್ಲ.

0: ನಮ್ಮ ಸ್ವಂತವ್ರ ಹತ್ತಿಕ್ಕಿರಿ, ನಾನು ಬೆಂಗಳೂರು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀನಿ ಮೇಡಮ್.
1: ಓದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ, ಫ್ಯಾಮಿಲಿ ಎಲ್ಲ ಅಲ್ಲಿ ಇದ್ದಾರೆ. ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತೀರಿ, ಸಿನಿಮಾ ನೋಡ್ತೀರಿ
0: ಮೇಡಮ್? ನಮ್ಗೆ ಅನುಪಮ ಮೇಡಮ್, ನೀವು ಸುಬ್ರಹ್ಮಣ್ಯ ಸರ್, ಸಂತೋಷ್ ಸರ್, ನಮ್ಗೆಲ್ಲ ಒಂಥರ ಸ್ನೇಹಿತರು ಇದ್ದಂಗೆ ಮೇಡಮ್. ಆಕಾಶವಾಣಿ ಎಲ್ಲ ನಮ್ಗೆ ಸ್ನೇಹಿತರು
1: ಮೇಡಮ್. ನಮಗೂ ನೀವೆಲ್ಲ ಸ್ನೇಹಿತರೆ ತಾನೆ, ಬಂಧುಗಳು ಅಲ್ವಾ? ನೋಡದೇ ಇದ್ರು ಒಂದು ಸ್ನೇಹನೇ ಅದು ಅಲ್ವಾ?
0: ಹೌದು ಮೇಡಮ್.
1: ಮತ್ತೆ ಏನ್ ಊಟ ಮಾಡಿದ್ರಿ ನಿರ್ವಾಣಪ್ಪ ಅವರು? ಹಾಸ್ಟೆಲ್ ಅಲ್ಲಿ ಇದ್ದೀರಾ ಹೇಗೆ? ಇಲ್ಲಿ ಬೆಂಗಳೂರಲ್ಲಿ ಹಾಸ್ಟೆಲ್ ಆತರ ಎಲ್ಲರೂ ಇದ್ದೀರಾ ಅಥವಾ ಹೇಗೆ ಮನೆ ರೂಮ್?
0: ಹಾಸ್ಟೆಲ್ ಇರೋದು ನಮ್ಮ ಮಡಿಕೇರಿಯಲ್ಲಿ, ನಮ್ದು ಹಾಸ್ಟೆಲ್ ಇದೆ. ಹಾಸ್ಟೆಲ್ ನಾವು ಓದ್ಕೊಂಡಿರೋದು.
1: ಮನೆ ಬಿಟ್ಟಿರೋದು ಕಷ್ಟ ಅಂತ ಅನ್ಸುತ್ತಾ? ಮನೆಯನ್ನ ಬಿಟ್ಟಿರೋದು ಕಷ್ಟ ಅನ್ಸುತ್ತಾ? ಮನೆ ಮನೇನ ಬಿಟ್ಟು ಹಾಸ್ಟೆಲ್ ಇರ್ತಿರಲ್ಲ, ಕಷ್ಟ ಅಂತ ಅನ್ಸುತ್ತ ಅಂತಂದೆ. ಮನೇಲಿ ಯಾರೆಲ್ಲ ಇದಾರೆ? ಅಲ್ಲ ಮನೆಯಲ್ಲಿ, ಅಲ್ಲಿ ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಯಾರೆಲ್ಲ ಇದಾರೆ?
0: ನಮ್ಮಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ರು, ಫ್ಯಾಮಿಲಿ ಪೂರ್ತಿ ಅಲ್ಲೇ.
1: ಫ್ಯಾಮಿಲಿ ಪೂರ್ತಿ ಅಲ್ಲಿದ್ದಾರೆ. ಬಿಟ್ಟಿರೋದು ಅಂದ್ರೆ ಕಷ್ಟ ಅಲ್ವಾ? ಕೇಳ್ತಾರ ಅವರು ರೇಡಿಯೋ?
0: ಆಕಾಶವಾಣಿ ಕೇಳ್ತಾ ಇದ್ರು. ಈಗ ಆನಿಯಲ್ ಬಂದ್ಮೇಲೆ ಅವ್ರು ವಿವಿಧ ಭಾರತಿ ಎಲ್ಲ ಕೇಳ್ತಾರೆ.
1: ಈಗ ನೀವು ಮಾತಾಡ್ತಾ ಇರೋದು, ನೀವು ಹಾಡು ಕೇಳೋದು, ಅವರು ಅಲ್ಲಿ ಹಾಸನದಲ್ಲಿ ಅರಸೀಕೆರೆನಲ್ಲಿ ಕೇಳಬಹುದು ಅಲ್ವಾ? ಆಗ್ಲಿ ನಿರ್ವಾಣಯ್ಯ ಅವ್ರೆ, ಯಾವ ಹಲೋ ಹೇಳಿ ನಿರ್ವಾಣಪ್ಪ ಅವ್ರೆ, ಯಾವ ಹಾಡು ಹಾಕೋಣ?
0: ಬೆಳ್ಳಿ ಬೆಟ್ಟದ ಮೇಲೆ ಅಂತ ಒಂದು ಸಾಂಗ್ ಬರುತ್ತೆ.
1: ಚಿತ್ರ ಶ್ರೀ ರಸ್ತು ಶುಭಮಸ್ತು ಅಲ್ವಾ?
0: ಬೆಳ್ಳಿ ಬೆಟ್ಟದ ಮೇಲೆ.
1: ಆಗ್ಲಿ ಆಗ್ಲಿ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀವಿ, ನೀವು ಕೇಳಿ. ಹಾಗೆ ಹಾಸನದಲ್ಲಿ ಅರಸೀಕೆರೆಗೆ ಅವರಿಗೆ ಕರೆ ಮಾಡಿ ಹಾಡು ಕೇಳಿ ಅಂತ ಹೇಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.

0: ನಿರ್ವಳಯ್ಯ ಅವರ ಅಪೇಕ್ಷೆ ಮೇರೆಗೆ ಈ ಗೀತೆ ಕೇಳಿದ್ರಿ. ಈಗ ನೋಡೋಣ ಯಾರಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ನಾನು ರಾಣಿ ಮೇಡಮ್, ಹಳೇಬೀಡಿಂದ.
0: ಹಳೇಬೀಡು, ಆಹಾ, ಎಂತ ಒಳ್ಳೆ ಊರಲ್ವೇನ್ರಿ. ನಿಮ್ ಊರಲ್ಲಿ ಎಷ್ಟೆಲ್ಲ ಶಿಲ್ಪ ಕಲೆ ಇದೆ.
1: ಶಿಲ್ಪ ಕಲೆಗಳ ತವರೂರು.
0: ತವರೂರು, ಬೇಲೂರು, ಹಳೇಬೀಡು, ಹಾಸನ ಅಲ್ವಾ?
1: ಹೇಳಿ ಮೇಡಮ್.
0: ಬೇಲೂರು, ಹಳೇಬೀಡು, ಹಾಸನ.
1: ಹೌದು ಮೇಡಮ್,
0: ಕರ್ನಾಟಕ ಅಲ್ವಾ? ಶಿಲ್ಪ ಕಲೆಯ ತವರು. ಈಗ ತಾನೇ ಅರಸೀಕೆರೆ ಅವ್ರು ಫೋನ್ ಮಾಡಿದ್ರಲ್ಲಪ್ಪ.
1: ಹೌದು ಮೇಡಮ್.
0: ರಾಣಿಯವರು ಹೇಳಿ, ಏನ್ ಮಾಡ್ತಿದ್ದೀರಿ?
1: ಮೇಡಮ್, ನಾನೇನೇನು ಟೈಲರಿಂಗ್ ಮಾಡ್ತೀನಿ ಮನೆಯಲ್ಲೇನೆ, ಮತ್ತೆ ಹೌಸ್ ವೈಫ್.
0: ಮತ್ತೆ ಹಳೇಬೀಡಿಗೆ ಹೋಗ್ತಿರ್ತೀರಾ ನೆಂಟ್ರೆಲ್ಲ ಬಂದಾಗ?
1: ಮೇಡಮ್, ರಿಲೇಶನ್ ಬಂದಾಗ ತುಂಬಾ ರೇರ್ ಹೋಗೋದೆಲ್ಲ, ಇನ್ನೇನ್ ನೋಡಿರೋದೇ ಅಲ್ವಾ, ಹಾಗಾಗಿ. ಆದ್ರೂ ಬೇಸರ ಕಳೆಯುತ್ತೆ ಮೇಡಮ್, ಅಲ್ಲಿ ಪಾರ್ಕ್ ಎಲ್ಲ ಇದೆಯಲ್ಲ, ಹಾಗಾಗಿ ಬಂದಾಗ ಕರ್ಕೊಂಡು ಹೋಗ್ತೀವಿ ಸಂಜೆ ಟೈಮಲ್ಲಿ. ಮತ್ತೆ ದೇವಸ್ಥಾನ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ ಮೇಡಮ್. ಶಿವರಾತ್ರಿಲಿ ಎಲ್ಲ ಜಾಗರಣೆ ಎಲ್ಲ ನಡೆಯುತ್ತೆ, ಚೆನ್ನಾಗಿ ಆ ಟೈಮಲ್ಲೆಲ್ಲ ಹೋಗ್ತಾ ಇರ್ತೀವಿ ಮೇಡಮ್.
0: ಉತ್ಸವಗಳೆಲ್ಲ ಆಗತ್ತಲ್ಲ, ಹಳೇಬೀಡು ಉತ್ಸವ ಎಲ್ಲ ಮಾಡ್ತಾ ಇರ್ತಾರಲ್ಲ.
1: ತುಂಬಾ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್.
0: ಹೌದಾ? ಯಾವ ಹಾಡಿಗೆ ಈಗ ಕೇಳಿಸ್ತಿದ್ಯಾ? ಯಾವ ಹಾಡಿಗೆ ಕರೆ ಮಾಡಿದ್ರಿ
1: ಮೇಡಮ್? ನಾನು ಹೃದಯ ಸಂಗಮ ಫಿಲಂ ಇಂದ ನೀ ತಂದ ಕಾಣಿಕೆ ನಗೆಯುವ ಮಲಿಕೆ, ಇದು ನಮ್ಮ ಮನೆಯವರಿಗೆ ತುಂಬಾ ಇಷ್ಟವಾದ ಹಾಡು ಮೇಡಮ್, ಹಾಗಾಗಿ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ.
0: ಆಗ್ಲಿ, ನಿಮ್ಮ ಮನೆಯವರು ನೀವು ಆರಾಮವಾಗಿ ಕಾಣಿಕೆ ಕೊಡ್ತಾ ಖುಷಿಯಾಗಿರಿ ಅಂತ ಹೇಳ್ತಾ, ನಿಮ್ ಇಷ್ಟದ, ನಿಮ್ಮ ಮನೆಯವರ ಇಷ್ಟದ ಈ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರಾಣಿಯವರೇ. ನಮಸ್ಕಾರ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ರಾಣಿಯವರು ಹಳೇಬೀಡಿನಿಂದ ಕರೆ ಮಾಡಿದ್ರು. ಅವರಿಗೆ ನೀ ತಂದ ಕಾಣಿಕೆ ಈ ಗೀತೆ, ಹೃದಯ ಸಂಗಮ ಚಿತ್ರದ ಗೀತೆ ಅವರಿಗೆ ಬೇಕಾಗಿದೆ. ಕೇಳೋಣ ಅವರಿಷ್ಟದ ಈ ಗೀತೆಯನ್ನು.

0: ಕೇಳ್ತಾ ಇದ್ದೀರಿ ನಿಮ್ಮ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2226392727. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ತೆ, ಕೇಳಿಸ್ತಿದ್ಯಾ? ಹೇಳಿ, ಯಾರು ಮಾತಾಡೋದು?
1: ನಾನು ಲಕ್ಷ್ಮಿ ಅಂತ, ಬೆಂಗಳೂರಿಂದ.
0: ನಮಸ್ಕಾರ ಲಕ್ಷ್ಮಿ ಅವರೇ.
1: ನಮಸ್ಕಾರ ಮೇಡಮ್.
0: ಹೇಳಿ ಲಕ್ಷ್ಮಿ, ಯಾವ ಹಾಡಿಗಾಗಿ ಕರೆ ಮಾಡಿದ್ರಿ ಇವತ್ತು?
1: ನಾವು ಗಾಂಧಿನಗರದ ನಾಡು.
0: ಯಾಕೆ ದುಃಖದ ಹಾಡು ಈಗ ನಿಮಗೆ ನೆನಪಾಗ್ತಿದೆ? ಯಾಕೆ ದುಃಖದ ಹಾಡು ನೆನಪಾಗ್ತಿದೆ ಅಂದೆ?
1: ಚೆನ್ನಾಗಿರುತ್ತೆ ಕೇಳಕ್ಕೆ.
0: ದುಃಖದ ಹಾಡುಗಳು ಒಂಥರ ಚೆಂದ. ಎಲ್ಲೋ ಕೂತು ಏನೋ ಮಾಡ್ತಿದ್ಯಲ್ಲಪ್ಪ ದೇವ್ರೆ ಅಂತ ಕೇಳ್ತಾ ಇದ್ದೀರಾ? ದೇವ್ರನ್ನ ಕೇಳಿಸ್ತಾ ಇಲ್ವಾ ಸರಿಗೆ?
1: ಕೇಳಿಸ್ತಾ ಇಲ್ಲ ಮೇಡಮ್, ಗಾಳಿ ಅಲ್ವಾ, ಎಲ್ಲೆಲ್ಗೋ ಇದು ಟವರ್ ಎಳ್ಕೊಂಡು ಹೋಗುತ್ತೆ. ಈ ಕಡೆ ಗಾಳಿ ತುಂಬಾ.
0: ಓಹೋ, ಅಲ್ಲಿ ಗಾಳಿ ಜೋರಿದೆ. ಬೆಂಗಳೂರಿಂದ ಮಾಡ್ತಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಊರಿಂದ ಮಾಡ್ತಿದ್ದೀರಾ?
1: ಹಲೋ
0: ಹಲೋ, ಯಾವ ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಾವು ಬೆಂಗಳೂರಿಂದ.
0: ಹಾ ಹಾ, ಅದೇ ಗಾಳಿ ಅಂದ್ರಲ್ಲ, ಎಲ್ಲಿ ಮಾಡಿ ಮೇಲೆ ಹಂಗೆಲ್ಲಾರು ನಿಂತು ಕರೆ ಮಾಡ್ತಿದ್ದೀರಾ? ಏನ್ ಸಮಾಚಾರ?
1: ಹಲೋ.
0: ಹಾ ಸರಿ ಸರಿ, ನಿಮ್ಮ ಮೆಚ್ಚಿನ ಗೀತೆನ ಕೇಳೋಣ. ಧನ್ಯವಾದಗಳು ಲಕ್ಷ್ಮಿ ಅವರೇ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ಕಾರ.

0: ಕಾಣದ ಊರಲ್ಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ. ಗೀತೆಯನ್ನ ಕೇಳಿದ್ರಿ. ಗಾಂಧಿನಗರ ಚಿತ್ರದ ಗೀತೆ. ಬೆಂಗಳೂರಿನಿಂದ ಲಕ್ಷ್ಮಿ ಅವರು ಕರೆ ಮಾಡಿ ಈ ಗೀತೆಯನ್ನ ಕೇಳಿದ್ದು. ಈಗ ನಮ್ಮ ಜೊತೆ ಯಾರಿದ್ದಾರೆ? ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ. ಚೆನ್ನೈನಿಂದ ಮಾಧವನ್ ಅವರು ಕರೆ ಮಾಡಿದ್ರು, ಲೈನ್ ನಲ್ಲಿ ಇದ್ದಾರೆ, ಆದರೆ ಅವರಿಗೆ ಬಹುಶಃ ಕೇಳಿಸ್ತಿಲ್ವಾ ಅಂತ. ಹಲೋ, ನಮಸ್ತೆ. ಮಾಧವನ್ ಸರ್ ನಮಸ್ತೆ, ಲೈನ್ ನಲ್ಲಿ ಇದ್ದೀರಾ?
1: ಹಲೋ ಮೇಡಮ್.
0: ನಮಸ್ಕಾರ, ಹೇಳಿ. ಮಾತಾಡ್ತಿದ್ರಿ ಆದ್ರೆ ಲೈನ್ ನಲ್ಲಿ ಇದ್ದೀರೋ ಕಟ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ, ಕೇಳಿಸ್ತಿಲ್ಲ ಅಂತ ಹೇಳ. ಲೈನ್ ನಲ್ಲಿ ಇದ್ದೀರೋ ಇಲ್ಲವೋ ಗೊತ್ತಾಗ್ಲಿಲ್ಲ. ಹೇಳಿ ಹೇಳಿ.
1: ಸ್ವಲ್ಪ ಇದು ಡಿಲೇ ಬರುತ್ತಲ್ಲ ಇದ್ರಲ್ಲಿ.
0: ಓಹೋ, ಓ ಅಲ್ಲಿಂದ ನೀವು ವೈಫೈ ಕಾಲ್ ಮಾಡಿದೀರಾ ಅಂತ ಕಾಣುತ್ತಲ್ಲ, ಅದರಿಂದ ನಿಮ್ಗೆ ಕೇಳುವಾಗ ಸ್ವಲ್ಪ ತಡ ಆಗತ್ತೆ. ಯಾವ ಹಾಡಿಗೆ ಯಾವ ಹಾಡಿಗೆ ಕರೆ ಮಾಡಿದ್ರಿ?
1: ಸಾಕ್ಷಾತ್ಕಾರ ಚಿತ್ರದ ಮೇಡಮ್.
0: ತುಂಬಾ ಇಷ್ಟವಾದ ಗೀತೆ ನಿಮಗೆ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ತುಂಬಾ ಇಷ್ಟವಾದ ಗೀತೆ ಅಲ್ವಾ ನಿಮಗಿದು? ಒಂದೇ?
1: ಹೌದು ಮೇಡಮ್.
0: ಮತ್ತೆ
1: ಹಲೋ.
0: ಹಾ ಹೇಳಿ ಹೇಳಿ ಮಾಧವನ್ ಅವರೇ. ಅನೇಕ ಸಂದೇಶಗಳನ್ನ ಕಳಿಸ್ತಾ ಇರ್ತೀರಿ, ಮತ್ತೆ ನಮ್ಮ ಅನೇಕ ಸಂದೇಶಗಳನ್ನ ಕಳಿಸ್ತಿರ್ತೀರಿ, ಮತ್ತೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಬಂದಿದ್ದೀರಿ ನೀವು.
1: ಮೈಸೂರು ಸ್ನೇಹಿತರು ಒಂದಿಬ್ಬರಿದ್ದಾರೆ, ಶಿವಯ್ಯ ಹರೀಶ ಅಂತ. ಹಲೋ.
0: ಹಾ ಕೇಳಿಸ್ತಿದೆ, ಹೇಳಿ ಹೇಳಿ. ಹಾ ಹೇಳಿ. ಅವರಿಗಾಗಿ ಅವರಿಗಾಗಿ ಈ ಗೀತೆ ಕೇಳ್ತಾ ಇದ್ದೀರಾ? ಓಹೋ, ಮೈಸೂರಿನ ನಿಮ್ಮ ಗೆಳೆಯರಿಗಾಗಿ ಈ ಹಾಡು. ಆಗ್ಲಿ ಆಗ್ಲಿ, ವಂದನೆಗಳು. ನಮಸ್ಕಾರ ಮಾಧವನ್ ಅವರೇ.

2011ರಲ್ಲಿ ತೆರೆ ಕಂಡ ಉಯ್ಯಾಲೆ ಚಿತ್ರದ ಗೀತೆ ಕೇಳಿದಿರಿ ಸುಜಾತಾ ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಗಳಲ್ಲಿ. ಯಾಕೋ ಸ್ವಲ್ಪ ಫೋನ್ ಸರಿಯಾಗಿ ಕೆಲಸ ಮಾಡದ ಕಾರಣ ಏನೋ ಗಾಳಿಯಿತ್ತು, ಸರಿಯಾಗಿ ಕೇಳಿಸಲಿಲ್ಲ ಅಂತ ಆ ಕಡೆಯಿಂದ ಕೇಳಿ ಬಂದ ಕಾರಣ

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ
1: ಅಂದು ಇಂದು ಎಂದೆಂದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಹಿಂದಿ ಚಿತ್ರಗೀತೆಗಳು.

ಮೈರಾ ಹೋನಾ ಕೆ ನ ಹೋನಾ ಚಿತ್ರದ ಗೀತೆ ಕೇಳಿದಿರಿ. ಪಾಲಕ್ ಮುಚಲ್ ಅವರ ಧ್ವನಿಯಲ್ಲಿತ್ತು. ಕೌಸರ್ ಜಾಮೂಟ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು.

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಲೂಡು ಚಿತ್ರದ ಗೀತೆ ಕೇಳಿದಿರಿ. ಸಂದೀಪ್ ಶ್ರೀವಾಸ್ತವ ಅವರ ರಚನೆ, ಸಂಗೀತ ನೀಡಿದವರು ಪ್ರೀತಮ್.

ಯಾಸೀರ್ ದೇಸಾಯಿ ಅವರ ಧ್ವನಿಯಲ್ಲಿ ಹ್ಯಾಕ್ಡ್ ಚಿತ್ರದ ಗೀತೆ ಕೇಳಿದಿರಿ. ಶಕೀಲ್ ಅಜ್ಮಿ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಗೀತ್ ಗಂಗೂಲಿ.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಐಶ್ವರ್ಯ ಪಂಡಿತ್ ಅವರ ಧ್ವನಿಯಲ್ಲಿ ಝೀ ಮ್ಯೂಸಿಕ್ ಒರಿಜಿನಲ್ ಕೇಳಿದಿರಿ. ಅಮ್ಜದ್ ನದೀಮ್ ಅವರು ಬರೆದ ಗೀತೆ, ಸಂಗೀತ ಸಹ ಅಮ್ಜದ್ ನದೀಮ್ ಅವರದು.

ಶಿಮ್ಲಾ ಮಿರ್ಚ್ ಚಿತ್ರದ ಗೀತೆ ಕೇಳುತ್ತಿದ್ದೀರಿ. ಕುಮಾರ್ ಅವರು ಬರೆದಿರುವ ಗೀತೆ. ಮೀಟ್ ಬ್ರೋಸ್ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ.

ಜರಾತೇರು ಆಲ್ಬಂನಿಂದ ಆರಿಸಿದ ಗೀತೆ ಕೇಳಿದಿರಿ. ಅರ್ಮಾನ್ ಮಾಲಿಕ್ ಹಾಗೂ ತುಲ್ಸಿ ಕುಮಾರ್ ಅವರ ಧ್ವನಿಯಲ್ಲಿ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 10 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಪಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗದ ಅವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಯ್ದಿರಿಸಲು ಮತ್ತು ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ಅಲ್ಪಸಂಖ್ಯಾತರ ಹಕ್ಕುಗಳ ಆಯೋಗ ಬದ್ದವಾಗಿದೆ. ಶಿಕ್ಷಣ, ಮಹಿಳಾ ಸಬಲೀಕರಣ, ಯುವ ಸಬಲೀಕರಣ ಮತ್ತು ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗಾಗಿ ಆಯೋಗದಲ್ಲಿ ವಿಶೇಷ ಉಪ ಸಮಿತಿಗಳನ್ನು ರಚಿಸಲಾಗಿದ್ದು, ಈ ಸಮಿತಿಗಳು ರಾಜ್ಯಾದ್ಯಂತ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಸೂಕ್ತ ಶಿಫಾರಸು ಸಲ್ಲಿಸಲಿವೆ ಎಂದು ಆಯೋಗದ ಅಧ್ಯಕ್ಷರಾದಂತಹ ಯು ನಿಸಾರ್ ಅಹಮದ್ ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಕೊಡಗು ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಮತ್ತು ಮತಗಟ್ಟೆ ಅಧಿಕಾರಿಗಳು ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಅವರ ನಿವಾಸಕ್ಕೆ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಮೂಲಕ ಮತದಾನ ಪಟ್ಟಿ ಪರಿಷ್ಕರಣೆ ಆಂದೋಲನಕ್ಕೆ ಚಾಲನೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 250 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದಾಂತ್ಯಕ್ಕೆ 76,479 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 81 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 23,866 ಅಂಕಗಳಷ್ಟು ದಾಖಲಾಗಿದೆ. ಅರ್ಲಿಂಗ್ಟನ್ನಲ್ಲಿ ಇಂದು ನಡೆದಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಘಟ್ಟದ ಪಂದ್ಯದಲ್ಲಿ ನಾರ್ವೆ ಮತ್ತು ಐವರಿ ಕೋಸ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 11 ಗಂಟೆಗೆ ಕೇಳಲಿದ್ದೀರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ. ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಪ್ರೇಮ ನಿನಾದದಲ್ಲಿ ಸಾಕು ಮಗಳು ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಸಮಯ 10:21. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಪ್ರೇಮ ಗೀತೆಗಳು

ಈ ಭಾವಗೀತೆ ನಿನಗಾಗಿ ಹಾಡುವೆ, ಸುಮವೆ ನಿನಗಿನ್ನು ಕೇಳದೆ ನಿನಗಾಗಿ ಹಾಡುತ್ತಿಹೇ. ಇದು ಪ್ರಥಮ ಪ್ರೇಮಗೀತೆ, ಒಂದೇ ಒಂದು ಹೊಸ ಹಾಡು. ಕಣ್ಗೆ ರೂಪವು ಇಳಿಯುವ ಮುನ್ನವೇ ಎದೆಗೆ ಪ್ರೇಮವು ಹಬ್ಬಿತು. ಕೇಳ್ತಾ ಇದ್ದೀರಿ ಪ್ರೇಮ ಗೀತೆಗಳನ್ನು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ, ಪ್ರೇಮದ ಹಾಡುಗಳು. ಇದೀಗ ನೀವು ಕೇಳಿದ ಗೀತೆಯನ್ನು ಹಾಡಿದವರು ಪಿ ಸುಶೀಲಾ. ಗೀತೆಯನ್ನು ಮಹಾತ್ಯಾಗ ಚಿತ್ರದಿಂದ ಆರಿಸಲಾಗಿತ್ತು.

ಆಡು ಜೀವಿತಂ ದ ಗೋಟ್ ಲೈಫ್ ಚಿತ್ರದ ಗೀತೆ ಕೇಳಿದಿರಿ. ಚಿನ್ಮಯಿ ಶ್ರೀಪಾದ ಹಾಗೂ ವಿಜಯ್ ಯೇಸುದಾಸ್ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ.

ಕಾಯುತ್ತಿದ್ದೆ ಮಾರ ಚಿತ್ರದ ಗೀತೆ ಕೇಳಿದಿರಿ. ಅನುದೀಪ್ ದೇವ್ ಹಾಗೂ ಸತ್ಯಾ ಯಾಮಿನಿ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ.

ತಾರಕ್ ಚಿತ್ರದ ಗೀತೆ ಕೇಳಿದಿರಿ, ಅರ್ಮಾನ್ ಮಾಲಿಕ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಗಳಲ್ಲಿ. ಉಸಿರಿಗಿಂತ ನೀನೇ ಹತ್ತಿರ, ಮಾತಾಡು ನೀ, ನಾ ಕಾಯುತ್ತಿರುವೆ.

ಇದು ಇಂದಿನ ಪ್ರೇಮ ನಿನಾದ. ಸಮಯ 11:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಮುಂದಿನ 3 ವರ್ಷಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 100% ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ದಪಡಿಸುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸ್

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಎಂದಿನಂತೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ 11 ಹಂಗಾಮ, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು 1:20 ನಾಳೆ ಪದಬಂಧ ಪ್ರಸಾರವಾಗುವುದು, 2:15 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು, 4:00 ಪರಿಮಳ, 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ನ್ಯಾಯವಾಣಿ 5:40, 6:02 ಸೇಫ್ ಡ್ರೈವ್ ಗಾನಭಜಾನ, ಸಿಐ ಕೋರ್ಸ್ ಕಬ್ಬಿಣದ ಕಡಲೆ ಅಲ್ಲ, 6:15 ಪ್ರಾಯೋಜಿತ ಕಾರ್ಯಕ್ರಮ, 7:22 ಕಗ್ಗದ ಸಿರಿ, 8:02 ಮಧುರ ಲಾಪ, 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿಸಾಲು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು. ಸೇರಬಹುದೆ ನಾನು ಕಡಲ ನೀಲಿಯೊಳು, ಕರಗಬಹುದೆ ನಾನು ಸೇರಬಹುದೆ ನಾನು ಕಡಲ ನೀಲಿಯೊಳು, ಕರಗಬಹುದೆ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲೊಳು, ಕೂಡಬಲ್ಲೆನೆ ಒಂದು ದಿನ. ಜಿಎಸ್ ಶಿವರುದ್ರಪ್ಪ ಅವರ ಕವನದ ಸಾಲುಗಳಿವು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:20. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ ನಿಮ್ಮೆಲ್ಲರಿಗೂ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.